0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ಅಂದ್ರೆ ಆಸೆಗೆ ಸೀಮೆ ಎನ್ನುವಂತಹದ್ದೇ ಇಲ್ಲ. ಅದು ನಮ್ಮಲ್ಲಿ ಇಲ್ಲದೇ ಇರುವಂತಹ ವಸ್ತು ನಮಗೆ ಪ್ರಾಪ್ತಿ ಆಯಿತು ಅಂದ್ರೆ ಆಮೇಲೆ ಮತ್ತೆ ಮುಂದೆ ಏನದ ಅಂತ ತಿಳ್ಕೊಂಡು ಮತ್ತೆ ಹಣಿಕೆ ಹಾಕಿ ನೋಡ್ಲಿಕ್ಕೆ ಮನಸ್ಸೊಕ್ಕದ ಹೊರತಾಗಿ ಇದ್ದದಲ್ಲಿ ಸಮಾಧಾನ ಪಡ್ಲಿಕ್ಕೆ ಸಮಾಧಾನ ಆಗೋದೇ ಸಾಧ್ಯ ಇಲ್ಲ. ಅದು ಅದಕ್ಕೆ ಮಣ್ಣಿನ ಅಪ್ಪಣೆ ಕೊಡಿಸಿದ್ದೇವೆ. ಕುಡಿಯುವ ನೀರು, ನಾವು ಊಟ ಮಾಡತಕ್ಕಂಥ ಅನ್ನ, ನಾವು ಕೇಳುವಂತಹ ಒಳ್ಳೆ ಮಾತುಗಳು, ಇವು ಮೂರನ್ನು ಬಿಟ್ಟರೆ ಪ್ರಪಂಚದಲ್ಲಿ ಸಾಕು ಅನಿಸುವಂತ ವಸ್ತುಗಳು ಯಾವೂ ಇಲ್ಲ. ಹಸಿದಿರುವಂತಹ ಮನುಷ್ಯನ ಊಟ ಕೊಡುವಾಗ ಉಣ್ತಾನೆ ಉಣ್ತಾನೆ, ಎಷ್ಟು ಉಣ್ತಾನೆ ಅಂದ್ರೆ ಹೊಟ್ಟೆ ತುಂಬೋಟ್ಟು ಊಟ ಮಾಡ್ತಾನೆ, ಆಮೇಲೆ ಸಾಕು ಅಂತಾನ. ನೀರಿಸಿರುವಂತ ಮನುಷ್ಯನ ನಾವು ನೀರು ಕುಡಿಸ್ತಾ ಇದ್ರೆ ಅವ ಕುಡಿತಾನೆ ಕುಡಿತಾನೆ ಕುಡಿತಾನೆ, ಆಮೇಲೆ ಸಾಕು ಅಂತಾನೆ. ನಾವು ಹಿಂಗ ಪ್ರವಚನ ಹೇಳ್ಕೊಂತ ಕುಂತ್ರ ಅಂದ್ರೆ ಹಂಗ ಎರಡು ತಾಸತ್ ಮೂರು ತಾಸತ್ ಬಿಡುವಂಗ ಕಾಣಲಿಲ್ಲ ಅಂದ್ರೆ ಯಾವ ರೊಬ್ಬೆ ಹೇಳೋ ಪೈಕೇನೆ, ಇವತ್ ಸಾಕ್ರಿ ಮತ್ ನಾಳೆ ಹೇಳಕ್ರಂತಿ ಅಂತೆ. ಇಷ್ಟು ಹೇಳಕ್ ಯಾರು ಧೈರ್ಯ ಮಾಡಿದ್ರೆ ಹಗರ್ಗೆ ಎದ್ದಾರೆ ಹೋಗ್ಬಿಡ್ತಾರೆ, ಸಾಕ್ಬಿಡ್ರಿ ನಮ್ದೆಲ್ಲ ಹೊಟ್ಟೆ ತುಂಬೇದು ಅಂತ. ಅಂದ ಬಳಿಕ ಇವು ಮೂರೇ ನಿಜವಾಗಿ ಮನುಷ್ಯನಿಗೆ ತೃಪ್ತಿಯನ್ನು ಕೊಡ್ತಕ್ಕಂಥವಳು. ಯಾಕೆ ಅಂದ್ರೆ ಕುಡಿದಿರುವಂತಹ ನೀರು ನಮ್ಮ ಒಳಗೆ ಹೋಗ್ತದೆ, ಜ್ಞಾನವನ್ನು ಪಡಿಬೇಕಂತಕ್ಕಂತ ಉತ್ಕಟವಾದ ಬಯಕೆಯುಳ್ಳಂತಹ ವ್ಯಕ್ತಿಗೆ ಮಾತ್ರ ಈ ಆತ್ಮಜ್ಞಾನ ಆಗಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯೊಳಗೆ ಅವರು ವಿವೇಕ ಸಂಪನ್ನ, ವಿರಾಗಿ, ಶುದ್ಧ ಮಾನಸ, ಜಿಜ್ಞಾಸು ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಹೀಗೆ ಶಿಷ್ಯನ ಲಕ್ಷಣವನ್ನು ಹೇಳಿದ ನಂತರ ಆಮೇಲೆ ಗುರುಗಳ ಲಕ್ಷಣವನ್ನು ಕೂಡ ಅವರ ಮುಂದೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಗುರುಗಳ ಲಕ್ಷಣವನ್ನು ಹೇಳ್ತಾರೆ ಆತ ಹೇಗಿರಬೇಕು ಹೇಗಿರಬೇಕಂತಕ್ಕಂಥ ವಿಚಾರ ಮಾಡಿದಾಗ ಸಾಮಾನ್ಯವಾಗಿ ಆತ ಈ ಲೋಭ ಮೋಹಗಳಿಂದ ರಹಿತನಾಗಿರಬೇಕು, ಆತ್ಮಜ್ಞಾನಿಯಾಗಿರಬೇಕು, ಆತ್ಮತತ್ವವನ್ನು ಬಲ್ಲವನಾಗಿರಬೇಕು, ಆಗಮಶಾಸ್ತ್ರವನ್ನು ತಿಳಿದವನಾಗಿರಬೇಕು, ಲಿಂಗವನ್ನು ಧರಿಸಿದವನಾಗಿರಬೇಕು, ಲಿಂಗ ತತ್ವವನ್ನು ಬಲ್ಲವನಾಗಿರಬೇಕು, ಆತ್ಮತತ್ವವನ್ನು ವಿಚಾರ ಮಾಡುವಂಥವನಾಗಿರಬೇಕು, ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಮತ್ತು ಒಳ್ಳೆಯ ಸತ್ಕುಲ ಸಂಪನ್ನ ಆಗಿರಬೇಕು, ಇವೆಲ್ಲ ಯೋಗ್ಯತೆಗಳನ್ನು ಅದರಲ್ಲಿ ಹೇಳಿಕೊಂಡು ಬರ್ತಾ ಇದೆ. ಅದಕ್ಕಾಗಿ ಗುರುಗಳನ್ನು ನಾವು ಯಾರಲ್ಲಿ ನಾವು ಶರಣಾಗತರಾಗಬೇಕು ಅಂತ ಕೇಳಿದಾಗ ಅದೇ ಮಾತನ್ನು ಉಪನಿಷತ್ ಹೇಳ್ತದ, ಶ್ರೋತ್ರಿಯನಾಗಿರಬೇಕು, ಬ್ರಹ್ಮನಿಷ್ಠನಾಗಿರಬೇಕು ಅಂತ. ಅಂದ್ರೆ ಸಕಲ ಶಾಸ್ತ್ರಗಳನ್ನು ಬಲ್ಲವನಾಗಿರಬೇಕು ಮತ್ತು ಆತ್ಮತತ್ವವನ್ನು ಅರಿತವನಾಗಿರಬೇಕು. ಆತ್ಮತತ್ವವನ್ನು ಅರಿತವನಾಗಿದ್ದ ಶಾಸ್ತ್ರ ಬಲ್ಲವನಾಗಿದ್ದಿಲ್ಲ ಅಂದ್ರೆ ಯಾರಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಸಮಾಧಾನ ಮಾಡಲಿಕ್ಕೆ ಆತನಿಗೆ ಬರಂಗಿಲ್ಲ. ಇನ್ನು ಶಾಸ್ತ್ರಗಳನ್ನೇ ಬಹಳ ಕಲಿತಿದ್ದ ಪರಂತ ಆತ್ಮಜ್ಞಾನ ಅವನಿಗಿದ್ದಿಲ್ಲ ಅಂತಂದ್ರೆ ಯಾರಾದರೂ ಆತ್ಮಜ್ಞಾನವುಳ್ಳವರು ಅನುಭವದ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಆತನಿಗೆ ಉತ್ತರಿಸಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಶಾಸ್ತ್ರಜ್ಞಾನನೇ ಇರಬೇಕು, ಅದರ ಜೊತೆಯಲ್ಲಿ ಅವನಿಗೆ ಆತ್ಮದ ಅನುಭವ ಜ್ಞಾನ ಕೂಡ ಇರಬೇಕನ್ನೋ ಸಲುವಾಗಿ ಅವನ ಯೋಗ್ಯತೆಯನ್ನು ಹೇಳ್ತಾ ಆ ಗುರುವಿನಲ್ಲಿ ಲೋಭ ಮೋಹಾದಿಗಳು ಕೂಡ ಇರಕೂಡದಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಹಿಂದಿನ ಋಷಿ ಮುನಿಗಳನ್ನು ನಾವು ನೋಡಿದರೆ, ನಮ್ಮ ಆಚಾರ ಪರಂಪರೆಯನ್ನು ನೋಡಿದಾಗ ಅವರ ಸಮಾಜದಿಂದ ಯಾವುದನ್ನು ಅಪೇಕ್ಷೆ ಮಾಡದ ಹಾಗೆ ಸಮಾಜಕ್ಕೆ ಒಳ್ಳೆ ಜ್ಞಾನವನ್ನು ಅವರು ದಯಪಾಲಿಸಿರ್ತಕ್ಕಂಥವರಾಗಿದ್ದಾರೆ. ನಮ್ಮ ದೇಶದ ಅನೇಕ ಋಷಿಗಳು, ಅನೇಕ ಮಹರ್ಷಿಗಳು ಶಾಸ್ತ್ರಗಳನ್ನು ಬರೆಯಿದ್ದಾರೆ. ಕಣಾದ ಅನ್ನುವಂತಹ ಋಷಿ ನ್ಯಾಯಶಾಸ್ತ್ರವನ್ನು ಬರೆದ್ರೆ ಆತ ಯಾರ ಮನೆಗೂ ಭಿಕ್ಷೆಯನ್ನು ಬೇಡಲಾರ್ದನೆ ಈ ಹೊಲದಲ್ಲಿ ರಾಶಿ ಆದ ಬಳಿಕ ಏನು ಧಾನ್ಯಗಳು ಅಲ್ಲೊಂದಿಲ್ಲೊಂದು ಉಳಿದಿರ್ತವೆ ಅಂತಹ ಕಣಗಳನ್ನು, ಧಾನ್ಯದ ಕಣಗಳನ್ನು ಆರಿಸಿಕೊಂಡು ಬಂದು ತನ್ನ ಉಪಜೀವನವನ್ನು ಸಾಗಿಸಿ ಪವಿತ್ರವಾದ ಜೀವನದೊಳಗೆ ಅವರ ಶಾಸ್ತ್ರಗಳನ್ನು ಈ ಸಮಾಜಕ್ಕೆ ಬರೆದು ಕೊಟ್ಟರಂತಕ್ಕಂಥ ಮಾತು ಬರುತ್ತೆ. ಅದಕ್ಕಾಗಿ ನಮ್ಮ ದೇಶದ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ಏನು ಅಂತ ಕೇಳಿದ್ರೆ ಇದು ತ್ಯಾಗಮಯವಾಗಿರುವಂತಹ ಜೀವನವನ್ನು ಸಾಗಿಸಿರುವಂತಹ ಒಂದು ಪರಂಪರೆ ನಮ್ಮ ಈ ಗುರು ಪರಂಪರೆಯಲ್ಲಿ ನಾವು ಕಾಣ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಅಕಸ್ಮಾತ್ ಯಾರಾದರಲ್ಲಿ ಈ ಲೋಭಾದಿ ಗುಣಗಳು ಬಂದು ಅಂತ ಕೇಳಿದರೆ ಅವರು ಆ ಸ್ಥಾನಕ್ಕೆ ಯೋಗ್ಯತೆಯನ್ನ ಕಳ್ಕೊಳ್ತಾ ಇದ್ರಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಇವುಗಳಿಗೆ ದುರ್ಗುಣ ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ದುರ್ಗುಣದೊಳಗೆ ಲೋಭಕ್ಕೆ ಬಹಳ ದೊಡ್ಡ ದುರ್ಗುಣ ಅಂತ ಕರ್ಕೊಂಡ್ಬಂದಾರ ಅವರು. ಅದಕ್ಕೆ ನಿಜಗುಣ ಶಿವೆಗಳು ಕಡು ಲೋಭದಿಂದ ದುರ್ಗುಣ ಮಣ್ಯ ಮುಂಟೆ ಅಂತ ಪ್ರಶ್ನೆ ಮಾಡ್ತಾರೆ. ಲೋಭ ಇರಬೇಕು, ಆಸೆ ಇರಬೇಕು, ಆಸೆ ಎಲ್ಲರಲ್ಲಿ ಇರ್ತದ, ಆದ್ರೆ ಆಸೆ ಅತಿ ಆದರೆ ಅದು ಕೆಡ್ತಾ ಇದೆ ಅಂತಕ್ಕಂಥ ದೃಷ್ಟಿಯೊಳಗೆ. ಅದಕ್ಕೆ ತುಲಸಿದಾಸರು ಒಂದು ಮಾತಿನಲ್ಲಿ ಹೇಳ್ತಾರೆ ಅವರು, ಆಸೆ ಅನ್ನುವಂತಹದ್ದು ಇದು ಬಹಳಷ್ಟು ಅನರ್ಥಕಾರಿ ಅನ್ನುವಂಥ ದೃಷ್ಟಿಯೊಳಗೆ. ಒಂದು ಬಹಳ ಸುಂದರವಾದ ಕಥೆ ಬರ್ತದೆ. ಒಬ್ಬ ಬಹಳ ದೊಡ್ಡ ಪಂಡಿತ, ಕಾಶಿಯೊಳಗೆ ಎಲ್ಲಾ ಶಾಸ್ತ್ರ ಅಭ್ಯಾಸ ಮಾಡಿರ್ತಕ್ಕಂತ ಒಬ್ಬ ಪಂಡಿತ ತನ್ನ ಊರಿಗೆ ಬಂದು ವಯಸ್ಸು ತಕ್ಕಂತೆ ಆತ ವಿವಾಹ ಸಂಸ್ಕಾರವನ್ನು ಮಾಡಿಕೊಂತಾನೆ. ಲಗ್ನ ಮಾಡಿಕೊಳ್ಬೇಕಾದ್ರೆ ಕನ್ಯಾ ಪರೀಕ್ಷೆ ಮಾಡಿ ತನಗೆ ಅನುರೂಪಳಾಗಿರ್ತಕ್ಕಂತಹ ವಿದ್ಯಾವಂತರಾದ ಒಬ್ಬ ಕನ್ಯೆಯನ್ನು ಆತ ಲಗ್ನ ಮಾಡಿಕೊಂತಾನೆ. ಲಗ್ನ ಮಾಡಿಕೊಳ್ಳೋಕ್ಕಿಂತಲೂ ಮೊದಲು ನೀವು ಕನ್ಯಾ ನೋಡಕ್ ಹೋದಾಗ ಕನ್ಯಾ ಓದಿಸೋದು, ಕನ್ಯಾನ ಅಡ್ಡಾಡಿಸಿ ನೋಡೋದು ಇವೆಲ್ಲ ನೀವು ಮಾಡ್ತಾರೆ ಲಗ್ನ ಆಗಕ್ಕಿಂತ ಮೊದಲ. ಆಮೇಲೆ ನಿಮ್ ಮನೆಗೆ ಬಂದ್ಬೇಕ, ಆಮೇಲೆ ನಿಮ್ ಪರೀಕ್ಷೆ ಅವ್ರು ಚಾಲು ಮಾಡ್ತಾರೆ. ಅವರು ನೋಡೋದು ನೀವು ಒಂದ್ ದಿವಸ, ಆಮೇಲೆ ನಿಮ್ಮನ್ನ ಅವ್ರು ನೋಡೋದು 365 ದಿವಸ ದಿನ ನೋಡೋದೆ ನಿಮ್ಮನ್ನ. ಅದಕ್ಕೆ ಆತ ಏನೋ ಪರೀಕ್ಷೆ ಮಾಡಿಕೊಂಡು ಬಂದ, ಕೊನೆಗೆ ಒಂದ್ ದಿವಸ ಅವರಿಬ್ರು ಹಾಗೆ ಊಟ ಮಾಡಿ ಚರ್ಚೆ ಮಾಡಿಕೊಂಡು ಕೂತ್ಕೊಂಡಾಗ ಹೆಂಡತಿ ಬಹಳ ಬುದ್ಧಿಮಂತಿದ್ಲು, ನೀವು ಬಹಳ ಶಾಸ್ತ್ರ ಓದಿರಂತ ನಾನು ಕೇಳೀನಿ, ಅದಕ್ಕೆ ನನಗೂ ಬಹಳ ಪ್ರಶ್ನೆ ನೀವು ಮಾಡಿರಿ ಲಗ್ನ ಮಾಡಿಕೊಳ್ಳೋಕ್ಕಿಂತ ಮೊದಲು ಓದಿಸಿದ್ರಿ ಅಡ್ಡಾಡಿಸಿದ್ರಿ ಎಲ್ಲ ಮಾಡಿದ್ರಿ, ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮಗ. ಅವಂದ ಏನ್ ಅಡ್ಡಿಲ್ಲ ಕೇಳು, ಈಗೇನ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ನನ್ನ ಬಿಟ್ಟು ನೀನು ಹೋಗಕ್ ಬರಂಗಿಲ್ಲ, ಗಂಟದ್ದು ಆಗೇ ಬಿಟ್ಟದ, ಪ್ರಶ್ನೆ ಕೇಳು ಅಂತ ಕೇಳಿದಾಗ ಅವಾಗ ಯಾಕೊಂದು ಪ್ರಶ್ನೆ ಕೇಳಿದ್ಲು, ಏನು ಅಂದ್ರೆ ಪಾಪದ ತಂದೆ ಯಾರು ಅಂತ ಕೇಳಿದ್ಲು. ಪಾಪ್ ಕಾ ಬಾಪ್ ಕೌನ್, ಪಾಪದ ತಂದೆ ಯಾರು? ಅವ ಅಂದ ಇದು ಯಾವ ಶಾಸ್ತ್ರದ ನಾನು ಓದೇ ಇಲ್ಲಲ್ಲ, ಇದು ಎಲ್ಲದಕ್ಕೂ ತಂದೆ ತಾಯಿ ಇರ್ತಾರ, ಪರಂತು ಪಾಪಕ್ಕೂ ತಂದೆ ತಾಯಿ ಇರ್ತಾರ ನನಗೇನು ಗುರ್ತೇ ಇಲ್ಲಲ್ಲ, ಒಮ್ಮೆಗೆ ಇಲ್ಲ ಅನ್ನಕ್ ಬರಲಂಗಿಲ್ಲ ಅವನಿಗೆ. ಅವ ಆಲೋಚನೆ ಮಾಡೇ ಮಾಡದ, ವಿಚಾರ ಮಾಡೇ ಮಾಡದ, ಯಾಕಂದ್ರೆ ವಿಚಾರ ಮಾಡಿ ಹೇಳ್ರಿ ನಾಳೆ ಹೇಳ್ರಿ, ಅವನಿಗೆ ನಿದ್ದೆನೇ ಹತ್ತು ಅಲ್ಲ. ಇಷ್ಟು ದೊಡ್ಡ ಪಂಡಿತ ಈಕೆಲ್ಲ ಕಾಶ ಕಲ್ತಿಲ್ಲ, ನಾನು ಕಾಶ ಕಲ್ತು ಬಂದಿನಿ, ಈಕೆ ಹೇಳಿದ ಪ್ರಶ್ನೆ ಉತ್ತರ ಹಾಕಿ ಬರೋದಲ್ಲ. ತಾನು ಓದಿರುವಂತ ಎಲ್ಲಾ ಪುಸ್ತಕನು ಹೊಳಿಸಿ ಹೊಳಿಸಿ ನೋಡಿದ, ಎಲ್ಲಪ್ಪ ನೋಡಿದ, ಎಲ್ಲರ ಪಾಪ್ ಕ ಬಾಪ್ ಕ್ಯಾ ಹೈ, ಎಲ್ಲರೂ ಇರಬೇಕನು ಅಂತ ತಿಳ್ಕೊಂಡು ಎಲ್ಲೂ ಸಿಗಲೇ ಇಲ್ಲ ಅದು. ಅವಾಗ ಅವನಿಗೆ ಹೇಳಕ್ ಬರ್ಲಂಗ ಅದಕ್ಕೆ ಸಮಾಧಾನ, ಮನೆ ಹೆಂಗಿರ್ಬೇಕೇನು ಉತ್ತರ ಹೇಳಕ್ ಬರಂಗ ಮನೆಯಾಗ ಇರೋದು ಹೆಂಗ ಅಂತ ತಿಳ್ಕೊಂಡು ಅವನಿಗೆ ನಾಚಿಗೆಯಾಗಿ ಹೆಂಡತಿಗೆ ಹೇಳಲಾರ್ದ ಕೇಳಲಾರ್ದ ಮನೆ ಬಿಟ್ಟು ಹೋಗ್ಬಿಟ್ಟು, ಎಲ್ಲಿ ಹೋದ ಅಂದ್ರೆ ಇದು ಉತ್ತರ ತೆಗೆದುಕೊಳ್ಳಾರ್ದ ಹೊಳ್ಳಿ ಮನೆಗೆ ಬರಂಗಿಲ್ಲ ಅಂತ ಪ್ರತಿಜ್ಞೆ ಮಾಡೇನೆ ಹೋದವ. ಉತ್ತರ ಸಿಕ್ಕರ ಮನೆಗೆ ಬರೋಕಿಲ್ಲ ಅಂದ್ರೆ ಅಲ್ಲೇ ಊರ್ಲಾಕೊಂಡು ಎಲ್ಲರ ಆತ್ಮಹತ್ಯೆ ಮಾಡಿಕೊಳ್ಳೋದು, ಮತ್ತೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಆತ್ಮಹತ್ಯೆ ಆದಂಗನ ಅದು ಪಡೆದ ಅಪವಾದದಿಂದ ಮರಣ ಮಿನ್ನುಂಟೆ ಅಂತ. ಅಪಕೀರ್ತಿಗಿಂತಲೂ ದೊಡ್ಡ ಮರಣ ಯಾವುದಿಲ್ಲ ಅಂತ. ಎಲ್ಲಾ ಊರ ಹೋಗಿ ಕೇಳ್ತಿದ್ದವ, ಇವ್ರಾಗ ಯಾರು ಪಂಡಿತರದಾರೇನ್ರಿ? ಅದಾರ ಆ ಪಂಡಿತರ ಮನೆಗೆ ಹೋಗವ, ಪಾಪ್ ಕ ಬಾಪ್ ಕೌನ್ ಐಜಿ, ಪಾಪ ತಂದ್ ಯಾರು ಅಂತ ಕೇಳವ. ಅವ ಹಮೇ ಮಾಲೂಮ್ ನೈ ಹೇ, ಪಾಪ್ ಅಂದ್ರೆ ನಮಗ್ ಗುರ್ತದ, ಪಾಪ ತಂದ್ ನಮಗ್ ಗುರ್ತಿಲ್ಲ ಅನ್ನೋರು. ಅವ ಎಲ್ಲಾ ತಿರುಗಾಡ್ ತಿರುಗಾಡ್ ಅವ ಅಂದ ಬಹುತೇಕ ಯಾವ ಊರಾಗ ಇದ್ರ ಪಂಡಿತರಿಲ್ಲ, ಕಾಶಿಗೆ ಹೊಳ್ಳಿ ಹೋಗ್ಬೇಕಂತ ಹೊಳ್ಳಿ ಕಾಶಿಗೆ ಹೋದವ. ಅಲ್ಲಿರುವಂತ ಎಲ್ಲಾ ದಿಗ್ಗಜ ಪಂಡಿತರಿಗೆಲ್ಲ ಬೆಟ್ಟ ಕೇಳಿದಂತ, ಪಾಪ್ ಕ ಬಾಪ್ ಕೌನ್ ಹೈ, ಪಾಪ್ ಕ ಬಾಪ್ ಕೌನ್ ಹೈ ಅಂತ ಕೇಳಕ್ಲ. ಅವರಂದ್ರು ನಮಗ್ ಗುರುತಿಲ್ಲ ನಿಮಗ್ ಗುರುತಿಲ್ಲ, ನಮಗ್ ಗುರುತಿಲ್ಲ ನಿಮಗ್ ಗುರುತಿಲ್ಲ, ಯಾರಿಗೆ ಗುರುತೇ ಇಲ್ಲ ಬಟ್. ಅವಾಗ ಅವ ಏನ್ ಮಾಡಿದ, ಇನ್ ಯಾರು ಅಂತ ಕೇಳೋನು, ಕೇಳಿ ಕೇಳಿ ಸಾಕಾದಂತ ತಿಳ್ಕೊಂಡು ಅವ ಒಂದು ಬೋರ್ಡ್ ಮಾಡಿಸ್ದ. ಆ ಬೋರ್ಡಿನ ಮೇಲೆ ಬರೆದ ಬಿಟ್ಟ, ಪಾಪ್ ಕ ಬಾಪ್ ಕೌನ್ ಹೈ ಅಂತ ತಿಳ್ಕೊಂಡು ಅದನ್ನ ಕೊಳ ಹಾಕೊಂಡ. ಕೊಳ ಹಾಕೊಂಡು ಹೋಗ್ತಾ ಹೋಗ್ತಾ ಯಾರು ನೋಡ್ತಿದ್ರಲ್ಲ ಅದನ್ನ, ಓದಿದ್ರೆ ಯಾರಿಗಾದ್ರೆ ಗುರ್ತಿದ್ರೆ ಅಕಸ್ಮಾತ್ ಆಗಿ ಹೇಳಿ, ಮತ್ತೆ ಗುರ್ತಿದ್ಲ ಅಂದ್ರೆ ಸುಮ್ಮನೆ ತಿರುಗೋ ನೀನು ಹಾಕೊಂಡು ಅಂತ ತಿಳ್ಕೊಂಡು ಹಂಗ ತಿರುಗ್ತಾ ಇದ್ದ. ಕಾಶಿಯೊಳಗೆ ಅವನಿಗೆ ಏನ್ ಹೆಸರು ಬಿತ್ತಪ್ಪ ಅಂದ್ರೆ ಅವನಿಗೆ ಎಲ್ಲರೂ ಪಾಪ್ಕ ಬಾಪ ಅಂತಿದ್ರು. ಅವನಿಗೆ ಅಂತಿದ್ರು, ಏ ದೇಖೋ ಪಾಪ್ಕ ಬಾಪ ಆಯಾ, ಪಾಪ್ಕ ಬಾಪ ಆಯಾ ಅಂತ. ಅದು ಪಾಪ್ಕ ಬಾಪ್ ಕೌನ್ ಅಂತ ಅವ ಕೇಳಕ್ ಬಂದ್ರೆ ಎಲ್ಲರೂ ಅವನಿಗೆ ಪಾಪ್ಕ ಬಾಪ ಅನ್ನಕ್ ಚಾಲು ಮಾಡಿದ್ರು. ಅದ್ ಹೆಸರು ಬಿದ್ದ್ಬಿಡ್ತ ಅವನಿಗೆ, ಯಾವ ಒಣಗ್ ಹೋದ್ರೆ ಅಲ್ಲಿ ಹೊಂಟರೋ ಪಾಪ್ಕ ಬಾಪ ಹೊಂಟವ. ಅವಂದ ಇದು ಏನ್ ಪಜಿತ ಆಯ್ತು ಅಂತ ತಿಳ್ಕೊಂಡು ಎಲ್ಲಾ ತಿರುಗಾಡಿ ತಿರುಗಾಡಿ ಪಂಡಿತ್ ರೋಣಿ ಮುಗಿಸ್ದ, ಪಾಮರ್ ಓಣಿ ಮುಗಿಸ್ದ, ಕೊನೆ ಒಂದ್ ದಿವಸ ಹಾಗೆ ಹೊರಡು ಕಾಲಕ್ಕೆ ಒಂದು ವೇಷ ವಾಟಿಕೆಯೊಳಗೆ ಹಾದು ಹೋಗ್ತಾ ಇದ್ದವ. ಅವಾಗ ಒಬ್ಬ ವೇಷ ಹೆಣ್ಮಗಳು ಅದನ್ನ ಉಳಿದ್ಲು, ಪಾಪ್ ಕ ಬಾಪ್ ಕೌನ್ ಹೇ, ಇವನು ಅನ್ಕೊಂಡ್ ಹೋಗಿದಂಗ ಪಾಪ್ ಕ ಬಾಪ್ ಕೌನ್ ಹೇ, ಪಾಪ್ ಕ ಬಾಪ್ ಕೌನ್ ಹೇ. ಆಕೆಂದ್ಲು, ಓ ಪಂಡಿತ್ ಜಿ, ಇದ ರಾವ್ಜಿ ಅಂದ, ಇಲ್ಲಿ ಬರ್ರಿ ಅಂತ ಕರೆದ್ಲಾಕೆ. ನಿಮ್ದು ಯಾವ ಊರು, ಏನ್ ಊರ್ ತಗೊಂಡ್ ಏನ್ ಮಾಡ್ತೀವ, ನನಗ ಊರ್ ಗುರ್ತಿಲ್ಲ, ಮನೆ ಗುರ್ತಿಲ್ಲ, ಎಲ್ಲಾನು ಮರ್ತ್ಬಿಟ್ಟಿನಿ ಸದ್ಯಕ್ಕೆ, ನನಗ ಒಂದೇ ಒಂದು ಉತ್ತರ ಬೇಕಾಗ್ಯದ. ಏನ್ ಬೇಕಾಗ್ಯದ ಅಂತ ಕೇಳಿದ್ಕಲೀಗ ನಾ ಬರ್ಕೊಂಡು ಬಿಟ್ಟು ಅದನ್ನ ಓದ್, ಅದಕ್ಕೆ ಉತ್ತರ ನಿನ್ನಲ್ಲಿದ್ದರ ಹೇಳು. ಯಾಕಂದ್ರೆ ನಾವು ಉತ್ತರ ಹೇಳ್ತೀರ. ಅವನಿಗೆ ಬಹಳ ಸಂತೋಷ, ಯಾವ ಪಂಡಿತರು ಇದಕ್ಕೆ ಉತ್ತರ ಹೇಳಿಲ್ಲ, ಈಗ ಹೆಣ್ಮ ಹೇಳ್ತಾಳಪ್ಪ ಅಂದ ಬಳಿಕ ಏನ್ ಅಡ್ಡಿಲ್ಲ ಅಂದ. ಅವನ್ ನೀ ಯಾರು ಅಂತ ಕೇಳ್ದ. ನಾನು ಈ ಊರಿನ ವೇಷ್ಯ. ಅವ ಅಂದ, ಕಿವಿನೇ ಮುಚ್ಚಿಕೊಂಡ, ಶಾಂತಂ ಪಾಪಂ ಶಾಂತಂ ಪಾಪಂ. ಇದು ಪಂಡಿತರಿಗೆ ತಿಳಿಲಾರದ ಮಾತು ನಿನಗ ಹೆಂಗ್ ತಿಳಿತದ? ಯಾಕಂದ್ರೆ ಎಲ್ಲಾ ಪಂಡಿತರಿಗೆ ತಿಳಿಬೇಕಂತ ಏನಿಲ್ಲ, ಅವ್ರು ಬರೆದಿಟ್ಟಾರ. ಪಂಡಿತರಿಗೆ ತಿಳಿಲಾರ್ದನ್ನು ಕೂಡ ಸಾಮಾನ್ಯ ವ್ಯಕ್ತಿಗಳು ಕೂಡ ತಿಳಿತಿರ್ತದ. ಅದಕ್ಕೆ ಇದಕ್ಕೆ ಉತ್ತರ ನಾನು ಹೇಳ್ತೀನಿ, ನೀವು ನಮ್ಮ ಮನೆಯೊಳಗ ವಾಸ ಮಾಡಿ. ಅವ ಅಂದ, ಏ ಛೇ ಛೇ ಛೇ ಛೇ, ಇಲ್ಲಂಗ ವಾಸ ಮಾಡ್ಬೇಕು. ಆಕೆಂದ್ಲು, ನಮ್ಮ ಮನೆಯೊಳಗೆ ಇರಬೇಡ್ರಿ, ನಾನೊಂದು ಹೊಸ ಮನೆ ಕಟ್ಸಿನಿ, ಅಲ್ಲಿ ನಾನು ಹೋಗೇ ಇಲ್ಲ, ಅದು ಹೊಸದಿದೆ, ಅದಕ್ಕೆ ಅಲ್ಲಿ ನೀವು ನಿವಾಸ ಮಾಡ್ರಿ, ನಿಮ್ಗೆ ಏನ್ ಬೇಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ, ಸ್ವಲ್ಪ ದಿವಸ ಪ್ರತೀಕ್ಷೆ ಮಾಡ್ರಿ, ಅದು ಉತ್ತರ ನಿಮಗೆ ಸಿಗ್ತದ. ಅವಂದು, ಆಗ್ಲಿ, ಮತ್ತೇನ್ ಮಾಡೋದು, ಪ್ರಸಂಗ ಬಂದಾಗ ಹೆಂಗ್ ಬೇಕಂಗೆ ಇರ್ಬೇಕು ಉತ್ತರ ಬೇಕಂತ ತಿಳ್ಕೊಂಡು ಅವಾಗ ಅಲ್ಲಿ ಇರ್ಲಿಕ್ಕೆ ತಯಾರಾದ. ಆ ಹೆಣ್ಮಗಳು ಈ ತಿರುಗ ಬ್ರಾಹ್ಮಣ ಮನುಷ್ಯನ ಕರೆಸಿ ಇವನಿಗೆ ಅಡಿಗೆಗೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಲ್ಲ, ದುಡ್ಡು ಕೊಡ್ತಾ ಇದ್ಲಿ, ಏನ್ ಬೇಕು ಅದನ್ನೆಲ್ಲ ತೆಗೆದುಕೊಂಡು ಬಂದು ಇವನಿಗೆಲ್ಲ ವ್ಯವಸ್ಥೆ ಮಾಡ್ರಿ ಅಂತ ತಿಳ್ಕೊಂಡು ದಿನಾಲು ಬಂದು ಆಕೆ ಅವ್ರ ಮುಂದೆ ಕುಂಡಿರ್ತಾ ಇದ್ಲು, ಏನಾದ್ರೂ ಸ್ವಲ್ಪ ಉಪದೇಶ ಮಾಡ್ರಿ ಅಂತ ತಿಳ್ಕೊಂಡು. ಅವ ಅಂದ, ನಾನು ಪ್ರಶ್ನೆಗೆ ಉತ್ತರ ಸಿಗೋಲ್ದು, ಏನು ಉಪದೇಶ ಮಾಡ್ಲಿ? ಅವರಂದ್ರು, ನಿಮ್ಗೆ ಯಾವ್ದು ಬರಂಗಿಲ್ಲ ಅದನ್ನ ಬಿಟ್ಟು ಬಿಡ್ರಿ, ಬರ್ತದ ಅದನ್ನ ಹೇಳ್ರಿ ನಮಗ ಅಂದಾಕೆ. ಅವ ಏನು ಆ ಶಾಸ್ತ್ರ ಈ ಶಾಸ್ತ್ರ ಆತ್ಮ ಪರಮಾತ್ಮ ಎಲ್ಲಾನು ಸಾಕಷ್ಟು ಹೇಳ್ತಾ ಇದ್ದ, ಅದನ್ನ ದಿನಾಲು ಬಂದು ಕುಂತು ಕೇಳಕ್ ಹೋಗ್ತಿದ್ಲಕ್ಕೆ. ಅವಾಗ ಒಂದ್ ದಿವಸ ಆಕೆ ಬಂದು ಏನ್ ಹೇಳಿದ್ಲು ಅಂದ್ರೆ, ಆತ್ಮಜ್ಞಾನಿಯಾದ ಮನುಷ್ಯನಿಗೆ ಒಂದು ತುತ್ತು ಪ್ರಸಾದವನ್ನು ಕೊಟ್ರೆ ಆತ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅನೇಕ ಪಾಪಗಳು ದೂರ ಆಗ್ತಾವಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳ್ಯಾರ, ನೀವು ಕೂಡ ಹೇಳಿರಿ. ಅದಕ್ಕೆ ನೀವು ಆತ್ಮಜ್ಞಾನಿಗಳಿದ್ರಿ, ನನ್ನ ಜೀವನದಲ್ಲಿ ನಾನು ಬಹಳಷ್ಟು ಪಾಪಗಳನ್ನು ನಾನು ಮಾಡಿದ್ದೇನೆ, ಅದಕ್ಕೆ ಅವೆಲ್ಲ ದೂರ ಮಾಡಿಕೊಳ್ಳೋ ಸಲುವಾಗಿ ಒಂದ್ ದಿವಸ ನಮ್ಮನೆಯಲ್ಲಿ ನಿಮ್ಮದು ಭಿನ್ನ ಆಗಬೇಕು, ಪೂಜೆ ಮಾಡಿ ನೀವು ಪ್ರಸಾದ ತಗೋರಿ. ಅವ ಅಂದ, ಛೇ ಛೇ ಛೇ ಛೇ, ನಮ್ಮಿಂದ ಇದು ಆಗಲಾರದ ಮಾತು, ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಆಕೆ ಸುಮ್ಮನೆ ಹೋದ್ಲು. ಮರುದಿವಸ ಏನ್ ಮಾಡಿದ್ಲು ಅಂದ್ರೆ, ಅವೇನು ಬ್ರಾಹ್ಮಣ ಮನುಷ್ಯ ಇದ್ನಲ್ಲ, ಅವನ ಕಡೆಯಿಂದ ಹೇಳಿ ಕಳಿಸಿಕೊಟ್ಲು, ನೋಡ್ರಿ ಅವರು ನಮ್ಮ ಮನೆಯಲ್ಲಿ ಬಾಳ ಉಣ್ಣೋದು ಬೇಕಾಗಿಲ್ಲ, ನಮ್ಮ ಮನೆಯಾಗ ಬಂದು ಉಣ್ಣೋದು ಬೇಕಾಗಿಲ್ಲ, ನಾನು ಎಲ್ಲ ಸರಿಯಾಗಿ ಅಡಿಗೆ ಮಾಡಿಕೊಂಡು ನಾನಾದ್ರೆ ಅಲ್ಲಿಗೆ ತೆಗೆದುಕೊಂಡು ಬರ್ತೀನಿ, ಬಾಳ ಉಣ್ಬೇಡನ್ರಿ, ಆದ್ರೆ ಸುಮ್ಮನೆ ಒಂದು ತುತ್ತು ಉಣ್ಣನ್ರಿ ಸಾಕು. ಅವರು ಒಂದು ತುತ್ತು ಊಟ ಮಾಡಿದ್ರೆ ನಾನು 100,000 ಬಂಗಾರದ ಹೊಣ್ಣು ಕೊಡ್ತೀನಿ ಅಂತ. ಅವ ಬಂದು ಹೇಳಿದೆ ಅವನಿಗೆ, ನೋಡ್ರಿ ಮತ್ ಹಿಂಗಿಂಗ್ ಅದ, ಮತ್ತ ಅವ್ರ 100,000 ಬಂಗಾರದ ಹೊಣ್ಣು ಕೊಡ್ತಾರಂತ, ಅದಕ್ಕೆ ನೀವು ಬಾಳ ಉಣ್ಬೇಡ್ರಿ, ಏನಾಗ್ತದ ಸ್ವಲ್ಪ ಒಂದ್ ತುತ್ತು ಉಂಡ್ಬಿಡ್ರಿ ಅಲ್ಲಿ ಏನಾಗ್ತದ. ಅವ ಒಂದ್ ಸರಿ ಆ ಅನ್ನದ ಕಡೆ ವಿಚಾರ ಮಾಡ, ಒಂದ್ ಕಡೆ ಇದು 100,000 ಬಂಗಾರದ ಹೊಣ್ಣು ಸಿಗುತ್ತಪ್ಪ ಅಂದ ಬಳಿಕ ನಾನು ಏನಾದ್ರೂ ಮಾಡಬಹುದಲ್ಲ ಅಂತ ತಿಳ್ಕೊಂಡು ವಿಚಾರ ಆ ಕಡೆ ಬಂದ. ಆ ಸಮಯಕ್ಕೆ ಅವ ಒಂದ್ ದಿವಸ ವಿಚಾರ ಮಾಡದ, ಎರಡ್ ದಿವಸ ಮಾಡದ, ಮೂರ್ ದಿವಸ ಮಾಡದ, ಕಡೆಗೆ ಏನಪ್ಪ ಅಂದ್ರೆ ವಿಚಾರ ತುಂಬಲದೊಳಗ ಅದು ಸ್ವಲ್ಪ ಆ ಕಡೆ ಎಳಿತಾವ. ಲಕ್ಷ ರೂಪಾಯಿ ಸಿಗ್ತಾವ ಅಂದ್ಬೇಕು, ನನ್ನ ಯಾರು ನೋಡಂಗಿಲ್ಲ ಬಿಡಂಗಿಲ್ಲ, ಅವಂತೂ ತೂಂಡ್ರೆ ಏನಾಗ್ತದ. ತಯಾರಾದ ಬಳಿಕ ಅವಾಗ ಅವ್ರು ಹೋಗಿ ಬ್ರಾಹ್ಮಣ ಹೇಳಿದ, ಇವತ್ತು ನೀವು ಸ್ನಾನ ಮಾಡಿ ಗಂಗಾ ಸ್ನಾನ ಮಾಡಿ ಶುದ್ಧವಾಗಿ ಒದ್ದೆ ಬಟ್ಟೆ ಉಟ್ಕೊಂಡು ಅಡಿಗೆ ಮಾಡ್ಕೊಂಡು ಬಂದು ನೀವು ಪ್ರಸಾದ ಕೊಡ್ರಿ. ಅವಾಗ ಅದೇ ಪ್ರಕಾರವಾಗಿ ಒಂದು ತಾಟ್ನೊಳಗ 100,000 ಬಂಗಾರದ ಹೊನ್ನನ್ನ ಆಮೇಲೆ ತಾನು ಮಾಡಿರ್ತಕ್ಕಂತ ಅಡಿಗೆಯನ್ನ ಎರಡನ್ನ ತೆಗೆದುಕೊಂಡು ಬಂದು ಮುಂದಿಷ್ಟು ನಮಸ್ಕಾರ ಮಾಡಿ ಅವ್ರ ತಾಟ್ನೊಳಗೆ ಎಲ್ಲ ಹಾಕಿ ಅಡಿ ಮಾಡಿದ. ಅವನ್ಸರ ಅದನ್ನ ನೋಡವ, ಒಂದ್ಸರಿ ಇದನ್ನ ನೋಡವ, ಇದು ಚಲೋ ಆದ್ಬಿಡು, ನಾ ಏನೋ ಹುಡುಕ್ಯಾಡಕ್ ಬಂದೆ, ಏನೋ ದೊಡ್ಡದ ಸಿಕ್ತ ನನಗ. ಅದು ಉತ್ತರ ಸಿಗಲಿ ಬಿಡ್ಲಿ, ಪರಂದಿಷ್ಟಲ್ಲ ಸಿಕ್ತಲ್ಲ ಸಾಕು ಅಂತ ತಿಳ್ಕೊಂಡು ಹೇಳಿ ಸಂತೋಷ ಆಯ್ತು. ಅಡಿಗೆ ಎಲ್ಲ ನೀಡಿಕೊಂಡ್ರು. ಅವ್ರು ಹೇಳಿದ್ರು ಸಾಷ್ಟಾಂಗ ನಮಸ್ಕಾರ ಹಾಕಮ್ಮ ಅಂತ ತಿಳ್ಕೊಂಡು ಆಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್. ಶಿವಯೋಗಿನಿ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತತ್ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಂ ಮಂತ್ರ ಹೇಳಿ ಪರಮಾತ್ಮ ಪಾರ್ವತಿ ಜಯ ಜಯಕಾರ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಇನ್ನೇನು ಅದನ್ನ ತಗೊಂಡು ಇನ್ನು ಊಟ ಮಾಡಬೇಕು ಅನ್ನೋದಾಗಿ ಅವಾಗ ಆಕೆ ಹನುಮಾನ್ ನಮಸ್ಕಾರ ಮಾಡಿ ಅಲ್ಲೇ ಎದ್ದು ನಿಂತುಕೊಂಡಿದ್ಲು. ಅದಿನ್ನೂ ಬಾಯಾಗ ಹೋಗ್ತಿತ್ತು ಹೋಗ್ತಿತ್ತು, ಅವನು ಕಪಾಳಕ್ಕೆ ಜಾಡಿಸಿ ಹೊಡೆತ ಹೊಡೆದ್ಬಿಟ್ರು. ಕಪಾಳಕ್ಕೆ ಜಾಡಿಸಿ ಹೊಡೆದಾಗ ತುತ್ತು ಒತ್ತಟ್ಟೆ ಹೋಗಿ ಬಿದ್ದು ಬಿಡುತ್ತೆ, ಬಾಯಾಗ ಹೋಗ್ಲಿಲ್ಲ ಅದು. ಅವ ಅಂದ, ನಾನು ಊಟ ಮಾಡಿಸ್ತವ್ರು ಬಹಳ ಮಂದಿ ನೋಡಿನಿ, ಹಿಂಗ ಊಟ ಮಾಡಿಸ್ತವ್ರು ನಾ ಎಲ್ಲಿ ನೋಡಿಲ್ಲ ಅಂತ. ಅಮ್ಮ ಅಡಿಗೆ ಮಾಡಿ 100,000 ರೂಪಾಯಿ ತಂದಿಟ್ಟು ನೈವೇದ್ಯ ಮಾಡಿ ಸಾಷ್ಟಾಂಗ ಹಾಕಿ ಒಂದ ತುತ್ತು ಅಂತ ಹೇಳಿ ನಾ ಒಂದ ತುತ್ತು ಉಂತಿದ್ದೆ, ಅದನ್ನು ಸುದ್ದ ಉಣಿಸಿಬಿಡ್ಲಿಲ್ಲ, ನೀನು ಹೊಡೆದು ಬಿಟ್ಟಲ್ಲ ಯಾಕೆ. ಆಕೆಂದ್ಲು ನಿನಗ ಉತ್ತರ ಸಿಕ್ತಿಲ್ಲ ಅಂತ ಕೇಳ, ನಿನಗ ಉತ್ತರ ಕೊಡಿಸಲ್ವಾಗ ನಾನು ನಾಟಕ ಮಾಡಿದ್ದಿದ್ದು ಅಂತ ಅಂದ್ರೆ, ನೀನು ಶ್ರೇಷ್ಠ ಕುಲದಲ್ಲಿ ಜನಿಸಿ ನಾನು ಅವ್ರ ಕಡೆ ಉಣಬಾರದು ಇವ್ರ ಕಡೆ ಉಣಬಾರತಕ್ಕ ಧರ್ಮವನ್ನು ಆಚರಣೆ ಪರಿಪಾಲನೆ ಮಾಡಿಕೊಂಡು ಬಂದಿದ್ರು ಕೂಡ ಇವತ್ತ 100,000 ರೂಪಾಯಿ ನೋಡಿ ನೀನು ಏನ್ ಬೇಕಾದ್ ಯಾರ ಮನೆಗಾದ್ರೂ ತಿನ್ಲಿಕ್ಕೆ ನೀವು ತಯಾರಾಗ್ಯಪ್ಪ ಅಂದ ಬಳಿಕ ಇದು ಪಾಪಕ್ಕೆ ಬಾಪ್ ಯಾವ್ದಪ್ಪ ಅಂದ್ರೆ ಇದು ಆಸೆನೇ. ಲೋಭ ಪಾಪಕ ಬಾಪ್ ಬಕಾನ, ಲೋಭವೇ ಇದು ಪಾಪದ ತಂದೆ ಅಂತ ತಿಳ್ಕೊಂಡು ಹೇಳ್ಕೊಟ್ಟಾಗ ಅವ ಸಾಷ್ಟಾಂಗ ನಮಸ್ಕಾರ ಹಾಕಿ ನೀನೇ ನನ್ನ ಗುರು, ನಾನು ಯಾರು ಉತ್ತರ ಹೇಳಿದ್ದಿಲ್ಲ ಅಂತ ತಿಳ್ಕೊಂಡು ಹೇಳಿ ಹೊಳ್ಳಿ ಓಡ್ಕೊಂತ ಓಡ್ಕೊಂತ ಬಂದ ಅವನಿಗೆ. ಯಾಕೆ ಹೇಳ್ತಿಬ್ಬಿ, ಆಕಿ ಉತ್ತರ ಹೇಳಬೇಕಾಗಿತ್ತು ಹೇಳ್ತಿ, ಯಾಕಂದ್ರು ಎಲ್ಲಿ ಹೋತಪ್ಪ ಇದು ಪೊಂಗ ಪಂಡಿತ, ನಾ ಯಾಕರ ಪ್ರಶ್ನೆ ಕೇಳಿದ್ದೇನೆ ಅಂತ ಅಕ್ಕಿಯ ಪಶ್ಚಾತ್ತಾಪ ಆಗಿತ್ತು. ಇದು ಗಂಡ ಮನೆ ಬಿಟ್ಟು ಹೋಗಿಬಿಡ್ತಲ್ಲ ಅಂತ ಹೇಳ್ಕೊಂಡು ಚಿಂತೆ ಮಾಡಿ ಚಿಂತೆ ಮಾಡಿದ್ರು ಸೊರಕ್ತಾ ಕುತ್ಕೊಂಡಿತ್ತು. ಇವ್ ಓಡ್ತಾ ಓಡ್ತಾ ಬಂದ, ಇನ್ನೂ ಬಾಗಲ್ದಾಗ ಕಾಲಿಟ್ಟಿಲ್ಲ, ಹಂಗ ಪಾಪ್ಕ ಬಾಪ್ಕ ಅವನೇ ಅಂತಾನೇ ಪ್ರಶ್ನೆ ಮಾಡುತ್ತ ಹೇಳ್ತಾನ. ಲೋಭ ಪಾಪಕ ಬಾಪ ಹಾಯ ಅಲ್ಲ, ಲೋಭವೇ ಪಾಪ ತಂದೆ. ಆಕೆಲ್ಲ ಇಷ್ಟು ತಿಳ್ಕೊಂಡು ನಾಕೆ ಇಟ್ಟು ದಿವಸ ಹಾಕಿ ಹಿಡಿತ್ ನಿಮ್ಗ ಅಂದ್ಲ. ಏ ಅದನ್ನ ಕೇಳಬೇಡಿ ಅಂದವ, ಅದು ಆಗಿರುವಂತ ರಾಮಾಯಣ ಮಹಾಭಾರತ ಕೇಳಿದ್ರೆ ಮತ್ತೇನಾರ ಪ್ರಶ್ನೆ ಬರುತ್ತೆ, ಅದಕ್ಕೆ ಅದನ್ನ ಹೊಟ್ಟು ಕೇಳಬೇಡ, ಒಟ್ಟು ಉತ್ತರ ಸಿಕ್ತಿಲ್ಲ ನಿನಗ, ಉತ್ತರ ಸಿಕ್ತು ಅಂತ. ಅದಕ್ಕೆ ಮನುಷ್ಯನಲ್ಲಿ ಬಂದಿರುವಂತ ಲೋಭ ಗುಣ ಏನ್ ಮಾಡುತ್ತಂದ್ರೆ, ಇದು ಎಲ್ಲಾ ಗುಣಗಳಲ್ಲಿ ಕೆಟ್ಟ ದುರ್ಗುಣ ಅಂತ ಯಾಕೆ ಕರೆದ್ರು ಅಂದ್ರೆ, ಲೋಭ ಶಬ್ದ ಅರ್ಥ ಬಹಳ ಸುಂದರವಾಗಿ ಬರೀತಾರೆ, ಲುನಾತಿ ಉಭೌ ಲೋಕೋ ವಿತಿ ಲೋಭ. ನಮಗೆ ಎರಡು ಲೋಕದ, ಒಂದು ಏಲೋಕ ಮತ್ತೊಂದು ಪರಲೋಕ ಅಂತ ತಿಳ್ಕೊಂಡು, ಯಾವ ಮನುಷ್ಯ ಲೋಭಿಯಾಗಿರ್ತಾನೆ ಅವನಿಗೆ ಏಲೋಕನೂ ಇಲ್ಲ, ಅವನಿಗೆ ಪರಲೋಕನೂ ಕೂಡ ಇಲ್ಲ ಅಂತ. ಯಾಕೆ ಏಲೋಕ ಪರಲೋಕ ಎರಡು ಅವನಿಗೆ ಯಾಕೆ ಸಿಗೋದಿಲ್ಲ ಅಂತ ಕೇಳಿದ್ರೆ, ಏಲೋಕ ಯಾಕೆ ಅವನಿಗೆ ಸುಖ ಸಿಗೋದಿಲ್ಲ ಅಂದ್ರೆ, ಲೋಭಿಯಾಗಿರುವಂತ ಮನುಷ್ಯ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತನ್ನ ತನಗಾಗಿನ ಕೂಡ ಖರ್ಚು ಮಾಡಿಕೊಳ್ಳಂಗಿಲ್ಲ ಅಂತ. ಅದಕ್ಕೊಬ್ಬ ಸುಭಾಷಿತಕಾರ ಹೇಳ್ತಾನೆ, ಕೃಪಣಸ್ಯ ಸಮೋದಾತ ನ ಭೂತೋ ನ ಭವಿಷ್ಯತಿ ಅಸ್ಪೃಶನ್ನೇವ ವಿತ್ತಾನೆ ಯಪರೇಭ್ಯ ಪ್ರಯಚ್ಛತಿ. ಕಡುಲೋಭಿಗೆ ಸಮಾನವಾಗಿರುವಂತ ದಾನಿ ಜಗತ್ತಿನಲ್ಲಿ ಯಾರು ಆಗೇ ಇಲ್ಲ ಅಂತ ಹೇಳ್ತಾನ. ನೀವಂತೀರಿ ಕಡುಲೋಭಿ ಅಂತ ಹೇಳಿದ್ರೆ ಯಾರಿಗೆ ಕೊಡ್ಲಾರ್ದ ಮತ್ತ ಅವನ್ ದಾನಿ ಹೆಂಗ ಹಾಕಾನೆ? ಅದಕ್ಕೆ ಅವ ದಾನ ಹೆಂಗ್ ಮಾಡ್ತಾನಂದ್ರೆ ಇವೆಲ್ಲ ಸಾಮಾನ್ಯ ಜನರು ನಿಮ್ ಕೈಲೇ ದಾನ ಮಾಡ್ತಾರೆ, ಮುಟ್ಟಿ ಮುಟ್ಟಿ ನೀವು ಕೊಡ್ತೀರಿ. ಅವ್ ಮುಟ್ಟಂಗಿಲ್ಲ ಬಿಡಂಗಿಲ್ಲ, ಅಲ್ಲಿ ಇದ್ದಂಗ ತಾನಿನ ತಾನೇ ಹೋಗಿ ಬಿಟ್ಟಿರ್ತದ. ಅದಕ್ಕ ಯಾವ ಮನುಷ್ಯ ದಾನ ಧರ್ಮ ಮಾಡಂಗಿಲ್ಲ, ತಾನೂ ಉಪಭೋಗ ಮಾಡಂಗಿಲ್ಲ, ಅಂದ್ಮೇಲೆ ಏಲೋಕದ ಸುಖ ಅಂದ್ರೂ ಕೂಡ ಆತ ವರ್ಜಿತ ಆಗ್ತಾನೆ. ಇನ್ನು ದಾನ ಧರ್ಮ ಮಾಡಿಲ್ಲ ಅಂದ್ಮಳಿಕ ಪರಲೋಕದ ಸುಖ ಅಂದ್ರೂ ಕೂಡ ಆತ ವಂಚಿತನಾಗ್ತಾನೆ. ಅದಕ್ಕ ಲುನಾತಿ ಉಭವ್ ಲೋಕ ವಿತಿ ಲೋಭ, ಎರಡು ಲೋಕಗಳನ್ನ ಎರಡು ಲೋಕದ ಸುಖದಿಂದ ವಂಚನೆ ಮಾಡತಕ್ಕಂತಹ ದುರ್ಗುಣಕ್ಕನ ಲೋಭ ಅಂತ ಕರ್ಕೊಂಬಂದ. ಅದಕ್ಕೆ ಈ ಗುರುಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಇದು ಲೋಭ ಅನ್ನುವಂತಹದಿತ್ತು ಅಂತ ಕೇಳಿದ್ರೆ ಆತನ ಲಕ್ಷ್ಯ ಆ ಕಡೆ ಇರ್ತಂತ ತಿಳ್ಕೊಂಡು ಅದಕ್ಕೆ ಲೋಭ ವರ್ಜಿತನಿರಬೇಕು. ಎರಡನೇದು ಬರೀತಾರವರು ಮೋಹ ವರ್ಜಿತ. ಮೋಹ ಅಂದ್ರೇನು? ಮೋಹ ಅಂದ್ರೆ ಯಾವುದೇ ಒಂದು ವಸ್ತುವಿನ ಮೇಲಿರ್ತಕ್ಕಂಥ ಅತಿಯಾಗಿರುವಂತಹ ಆಸಕ್ತಿಗೆ ಅದಕ್ಕೆ ಮೋಹ ಮೋಹ ಅಂತ ಕರ್ಕೊಂಬರ್ತ. ಅದಕ್ಕೆ ಗೀತೆಯೊಳಗೆ ಪರಮಾತ್ಮೆ ತಾನೆ

0: ಸ್ವಯೈಕಾಗ್ರೇನ ಚೇತಸ. ನಾನು ಇಲ್ಲಿವರೆಗೆ ನಿನಗೆ ಉಪದೇಶ ಮಾಡಿದ್ನಲ್ಲ, ಅದನ್ನು ಏಕಾಗ್ರ ಚಿತ್ತವಾಗಿ ನೀನು ಕೇಳಿದನಪ್ಪ ಅಂತ ಪ್ರಶ್ನೆ ಮಾಡ್ತಾನ. ಯಾಕೆ ಪ್ರಶ್ನೆ ಮಾಡಿದ ಅಂದ್ರೆ ಅವ ಕೇಳ್ಕೊಂಡು ಹಂಗ ಸುಮ್ಮನೆ ಕುಂತಾನ, ಯುದ್ಧ ಮಾಡಕ್ ತಯಾರಾಗಲ್ಲ. ಅವ ಉಪದೇಶ ಮಾಡಿರುವಂತ ಉದ್ದೇಶ ಏನು ಅಂದ್ರೆ ಅವನಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಅವನನ್ನು ಪುನಃ ಕರ್ತವ್ಯ ಪ್ರಾಣನ ಮಾಡೋ ಸಲುವಾಗಿ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದ. ಇವ ಹಂಗ ಗೋಣ ಹಾಕಂದು ಸುಮ್ಮನೆ ಕುಂತಿದ್ದ ನೋಡ್ಕೊಂಡು ಅವ ಕೇಳ್ತಾನ, ನಾನು ಉಪದೇಶ ಹೇಳೋದೆಲ್ಲ ಮುಗಿತು, ನೀ ಅದನ್ನು ಸರಿಯಾಗಿ ಇನ್ನುವರೆಗೆ ಕೇಳದೇ ಇಲ್ಲ ಅಂತ ತಿಳ್ಕೊಂಡು ಕೇಳಿದಾಗ ಅವ ಹೇಳ್ತಾನ, ಹಾ ನಾ ಕೇಳಿನಿ. ಮತ್ತೆ ಕೇಳಿ ಅನ್ನೋದಕ್ಕೇನು ಗುರುತು ಅಂದ್ರೆ ಅವ ಹೇಳ್ತಾನ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದ ಅನ್ಮಯ ಅಚ್ಯುತ. ನಿನ್ನ ಉಪದೇಶವನ್ನು ಕೇಳಿದಾಗ ನನ್ನ ಮೋಹ ಅನ್ನುವಂತಹದ್ದು ಹೋಗ್ಯದ, ಈಗ ನಾನು ಮತ್ತೆ ಕರ್ತವ್ಯ ಪ್ರಯಾಣ ಆಗ್ತೇನೆ ಅಂತ ತಿಳ್ಕೊಂಡು ಹೇಳಿ ತನ್ನ ಗಾಂಡಿವನ್ನು ತೆಗೆದುಕೊಂಡು ಮತ್ತೆ ಯುದ್ಧ ಮಾಡ್ಲಿಕ್ಕೆ ಆತ ತಯಾರಾಗ್ತಾನೆ. ಅದಕ್ಕೆ ಮೋಹ ಏನ್ ಮಾಡುತ್ತಂದ್ರೆ ಕರ್ತವ್ಯದಿಂದ ಮನುಷ್ಯನ ಚ್ಯುತನನ್ನಾಗಿ ಮಾಡ್ತ. ಅದಕ್ಕಾಗಿ ಲೋಭ ಮೋಹ ವಿವರ್ಜಿತ, ಈ ಮೋಹ ಗುಣನ ಅಕಸ್ಮಾತ್ ಆಗಿ ಬಂತಪ್ಪ ಅಂತ ಕೇಳಿದ್ರೆ ಅವಾಗ ನನ್ನವರು ತನ್ನವರು ಅಂತಕ್ಕಂಥ ಭಾವನೆಗಳು ಬರಬಾರದು. ಅದಕ್ಕೆ ಮೋಹ ಕೆಟ್ಟ, ಯಾಕಂದ್ರೆ ಮೋಹ ಸಂಕುಚಿತವಾಗಿದ್ರೆ ಕೆಟ್ಟ. ಅದು ಮೋಹ ವಿಶಾಲವಾಯ್ತಂದ್ರೆ ಎಲ್ಲರನ್ನೂ ತನ್ನವರನ್ನಾಗಿ ತಿಳ್ಕೊಂಡ್ರೆ ಅದು ಕೆಟ್ಟ ಅನ್ನಂಗಿಲ್ಲ. ಅದಕ್ಕೆ ಯಾವ ವಸ್ತುಗಳು ಸಂಕೋಚ ಪಡಿತವೆ ಅವು ದೋಷದಿಂದ ಕೂಡಿಕೊಂತಾವ. ಯಾವುದು ವಿಶಾಲತೆ ಇರ್ತದ ಅಲ್ಲಿ ಎಷ್ಟೋ ದೋಷಗಳು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಗಂಗಾ ನದಿಯೊಳಗೆ ಎಷ್ಟೋ ಜನರು ಬಟ್ಟೆ ತೊಳಿತಾರೆ, ಸ್ನಾನ ಮಾಡ್ತಾರೆ, ಏನೆಲ್ಲ ಹೊಲಸೆಲ್ಲ ಇರ್ತದೆ, ಅದೆಲ್ಲ ದೊಡ್ಡ ಪ್ರವಾಹದಲ್ಲಿ ತೇಲ್ಕೊಂಡು ಹೋಗ್ತಿರ್ತದೆ. ಅದೇ ಗಂಗಾದೊಳಗಿರ್ತಕ್ಕಂಥ ನೀರನ್ನೇ ಒಂದು ತಂಬಿಯೊಳಗೆ ಕೊಡದೊಳಗೆ ಒಂದು ಬಾಂಡೆ ನೀವು ತೆಗೆದುಕೊಂಡು ಬಂದರೆ ನೀವು ಸ್ನಾನ ಮಾಡೋದು ಬಟ್ಟೆ ತೊಳೆದು ಎಲ್ಲ ಮಾಡಿದ್ರೆ ಅದು ನೀರು ಹೆಂಗಿದ್ದ ಹೆಂಗೆ ಇರ್ತಾನ, ಅದು ಹೊಲಸಾಗ್ಬಿಡ್ತದೆ. ಯಾಕೆ ಹೊಲಸಾಗ್ತದೆ ಅಂದ್ರೆ ಅಲ್ಪ ಪಾತ್ರತೆಯೊಳಗೆ ಸಂಕುಚಿತ ಸ್ವಭಾವವನ್ನು ತಾಳಿತು ಅಂತ ಕೇಳಿದ್ರೆ ಅದು ಮಲಿನತೆಯನ್ನು ಪಡಿತದಂತ. ಹಾಗೆ ಮೋಹ ಅನ್ನುವಂತಹದ್ದು ನನ್ನವರು ತನ್ನವರಿರತಕ್ಕಂಥ ಭಾವನೆ ಕೆಲವೇ ವ್ಯಕ್ತಿಯಲ್ಲಿ ಬಂತಪ್ಪ ಅಂತ ಕೇಳಿದ್ರೆ ದೋಷ ಅಂತ ಕರೆಸಿಕೊಳ್ತದೆ. ಅದಕ್ಕೆ ಜ್ಞಾನಿಗಳು ಹೇಗಿರ್ತಾರಪ್ಪ ಅಂದ್ರೆ ವಸುದೈವ ಕುಟುಂಬಕಂ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ಯಾರಿಗೆ ನಾವು ದೊಡ್ಡವರು ಅಂತ ಕರಿತೀವಿ ಅಂದ್ರೆ ಎಲ್ಲರನ್ನು ತನ್ನವರನ್ನಾಗಿ ಯಾರು ತಿಳ್ಕೊಂತಾರೆ ಅವರು ದೊಡ್ಡವರಾಗ್ತಾರೆ. ಅದಕ್ಕೆ ಮನುಷ್ಯ ದೊಡ್ಡವನಾಗಬೇಕಾದ್ರೆ ಎದರಿಂದ ಆಗ್ಬೇಕು ಅಂದ್ರೆ ಶರೀರದಿಂದ ದೊಡ್ಡವನಾದ್ರೆ ದೊಡ್ಡವನ್ನ ಅಂತಾರವ್ರು. ಧನಾದಿಗಳನ್ನು ಗಳಿಸಿ ದೊಡ್ಡವನಾಗಬೇಕಂದ್ರೆ ಅದು ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪೈಲ್ವಾನರು ಬಹಳ ಮಂದಿ ಇರ್ತಾರೆ, ದೊಡ್ಡವರು ಅಂತ ಕರೆಯಂಗಿಲ್ಲ. ಜಗತ್ತಿನಲ್ಲಿ ಶ್ರೀಮಂತರು ಬಹಳ ಇರ್ತಾರೆ, ಅವರಿಗೆಲ್ಲರೂ ದೊಡ್ಡವರು ಅಂತ ಕರೆಯಂಗಿಲ್ಲ. ಅದಕ್ಕೆ ದೊಡ್ಡವರು ಅಂದ್ರೆ ಯಾರು ಅಂದ್ರೆ ಯಾರು ಮನಸ್ಸು ದೊಡ್ಡದಿರ್ತದ ಅವರು ದೊಡ್ಡವರೇ ಹೊರತಾಗಿ ಶರೀರ ದೊಡ್ಡದಿದ್ದರೂ ದೊಡ್ಡವರಲ್ಲ, ಸಂಪತ್ತು ಬಹಳ ಇದ್ದರು ದೊಡ್ಡವರಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ನಿಯಮ ಬರ್ತದೆ, ದೊಡ್ಡವಾಗಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ತನುವನ್ನ ಮಧ್ಯಮವನ್ನಾಗಿಡಬೇಕು, ಧನವನ್ನ ಕಡಿಮೆ ಮಾಡಬೇಕು, ಮನಸ್ಸನ್ನ ದೊಡ್ಡದನ್ನಾಗಿ ಮಾಡಬೇಕಂತ. ಅವಾಗ ಅವನು ನಿಜವಾದ ಸಾಧಕ ಆಗ್ತಾನಂತ. ತನುವನ್ನು ಮಧ್ಯಮವಾಗಿಡಬೇಕಂದ್ರೆ ಅರ್ಥ ಏನು? ಶರೀರ ಬಹಳ ದಪ್ಪ ಆದ್ರೂ ಉಪಯೋಗ ಬರಂಗಿಲ್ಲ, ಅದು ಬಹಳಷ್ಟು ಕೃಷಿ ಆದ್ರೂ ಕೂಡ ಅದು ಸರಿಯಾಗಿ ಕಾಣಂಗಿಲ್ಲ. ಅದಕ್ಕೆ ಶರೀರವನ್ನು ಮಧ್ಯಮವಾಗಿಡಬೇಕು ಅಂತ ಹೇಳ್ತಾರೆ. ಎರಡನೇದು, ಧನವನ್ನು ಬಹಳ ನಾವು ಗಳಿಸ್ತಾ ಹೋದಪ್ಪ ಅಂದ್ರೆ ಬಹಳ ಸುಖ ಕೊಡುತ್ತ ಅಂತ ಅರ್ಥ ಅಲ್ಲ. ಅದಕ್ಕೆ ಧನ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಗಳಿಸಿಕೊಂಡು ತೃಪ್ತಿಯಿಂದ ಇರಲಿಕ್ಕೆ ಕಲಿಬೇಕು ಅಂತ. ಇನ್ನು ದೊಡ್ಡದನ್ನು ಮಾಡಬೇಕಂದ್ರೆ ಏನು ದೊಡ್ಡದನ್ನು ಮಾಡಬೇಕಪ್ಪ ಅಂದ್ರೆ ಮನಸ್ಸನ್ನು ದೊಡ್ಡದನ್ನಾಗಿ ಮಾಡಿಕೊಂಡಾಗ ಅವನಿಗೆ ಮಹಾತ್ಮ ಅಂತ ಕರೀತಾರೆ, ದೊಡ್ಡವರು ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಗುರುಗಳಾದವರಲ್ಲಿ ಮನಸ್ಸು ವಿಶಾಲವಾಗಿರಬೇಕನ್ನೋ ಸಲುವಾಗಿ ಮೋಹ ವಿವರ್ಜಿತವಾಗಿರ್ತಕ್ಕಂಥ ವ್ಯಕ್ತಿಯ ಮನಸ್ಸೇ ದೊಡ್ಡದಿರ್ತದೆ. ಮೋಹಾವಿಷ್ಟ ಇರತಕ್ಕಂಥ ವ್ಯಕ್ತಿ ದೊಡ್ಡವನ ಅಲ್ಲಿಗೆ ಸಾಧ್ಯ ಅಂತ ತಿಳ್ಕೊಂಡು ಅದಕ್ಕೆ ಗುರು ಅಂದ್ರೆ ದೊಡ್ಡದು ಎಲ್ಲಕ್ಕೂ ದೊಡ್ಡದು ಅಂದ ಬಳಿಕ ಎದರಿಂದ ದೊಡ್ಡದಪ್ಪ ಅಂದ್ರೆ ಮನಸ್ಸಿನ ವಿಶಾಲತೆಯಿಂದ ವಸುದೈವ ಕುಟುಂಬಕಂ ಭಾವನೆಯಿಂದ ಅದು ಗುರು ದೊಡ್ಡವನಾಗ್ತಕ್ಕಂಥ ದೃಷ್ಟಿಯೊಳಗೆ ಇಂಥ ಸಾಮಾನ್ಯವಾದ ದುರ್ಗುಣಗಳು ಕೂಡ ಆತನಲ್ಲಿ ಇರಬಾರಂತಕ್ಕಂಥ ಮಾತನ್ನು ತಿಳಿಸಿ ಗುರುವಿನ ಲಕ್ಷಣವನ್ನು ತಿಳಿಸಿದ್ದಾರೆ. ಇನ್ನೂ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನ ಮತ್ತೆ ನಾಳೆಗೆ ಮಾಡೋಣ ಅಂತ ತಿಳ್ಕೊಂಡು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.

ಆಗುಂಧ ದುಃಖ ದುಃಖ ಚಕ್ಷಿತ ಸದ್ಮಾತೀತೆಗೆ ಬದಲಿಸದೆ ಸೀತೆಯನ್ನಿವ ದುರ್ಲಕ್ಷಣೆಗೆ ಬದಲಿಸದೆ ಸಾಮೀರೇವ ಸಾಮ್ಯರಸ್ರಾಕ್ಷಿ ಕಾಲೇ ಪುನರಾಧ್ಯಂತೆ ಸಂವತ್ಸರಾಕ್ಷಿಷ್ಯಂತೆ ಚಾ ಪ್ರತಿಷ್ಠಂತೆ ಸಂವತ್ಸರೇಣ ಪ್ರತಿಷ್ಠಂತೆ ಪರಿಚಾಭೈತ್ಯರ್ಥ ಅಕ್ಷಿದುಃಖೋಚ್ಚರಸೈವ ವಿಪ್ರಭನ್ಯ ಗಣೇನಿಗೆ ಸಾಂತೇ ಜಾಗರಣ್ಣಾಸ್ತಿ ತ್ರಿಭುವನಾನಂದನ್ ನಿಬೋಧನ

ಸೋಮಭಿರ್ಗ್ಲೌಭಿರ್ಗುಲ್ಮಾನ್ ಹಿರಾಭಿಸ್ರವಂತೀ ಹೃದಾನ್ ಕುಕ್ಷಿಭ್ಯಾಗ್ನೇ ಸಮುದ್ರ ಮುದರೇಣ ವೈಶ್ವ ನರಂ ಭಸ್ಮಾನಾಂ ವಿಧೃತಿನ್ನಾಭ್ಯಾಘೃತಗ್ನಿರಸೇನಾಪೋಯೂಷ್ಣಾ ಮರೀಚೀರ್ವಿಪೃಡ್ಭಿರ್ನಿಹಾರಮೂಷ್ಮನಾ ಶೀನಂ ವಸಾಯಾ ಪೃಷ್ವಾ ಅಶ್ರುಭಿಃ ಹ್ರಾದುನೀರ್ದೂಷೀಕಾಭಿರಸ್ನಾ ರಕ್ಷಾಗ್ನೇಸಿ ಚಿತ್ರಾನ್ಯಂಗೈರ್ನಕ್ಷತ್ರಾಣಿ ರೂಪೇಣ ಪೃಥಿವೀನ್ ತ್ವಚಾ ಜುಂಬಕಾಯ ಸ್ವಾಹಾ ಹಿರಣ್ಯಗರ್ಭಃ ಸಮಾವರ್ತತಾಗ್ರೇ ಭೂತಸ್ಯ ಜಾ

ಸಮಾಧಾನ ಕೀರಾಹಾರೇಣ ವಿಶ್ವಾಸೇಭ್ಯೋ ಅಂತರ್ಜೇಭ್ಯೋ ಸಾಧಾನೋಷ್ಠೀರಂಗೇದ್ರುವಾಂಗ ಕಂಭೋಷ್ಟಾಶ್ಚೌಷಧಸ್ತವರಸ್ಪದರಸ್ತವಾನಸ್ಪತ್ಯಾಶ್ಚೈರುಸಾಧ್ಯ ಭೂಗೇ ಚಲೈ.

ಸಾಮ್ಯಹಮ ವ್ಯಜಲರೆ ಸಮೃತಂಚ ರಕ್ಷ್ಯಂಚ ಸೂರ್ಯಶ್ಚ ಚಂದ್ರಶ್ಚ ನಕ್ಷತ್ರಾಣಿದಾಹಂ ವ್ಯಾಜಲಂ ಶ್ರುತಸ್ಯ ಚೈವ ಸಮ್ಯಸ್ಯ ಚ ಸೂರ್ಯಶ್ಚ ಚ ಚಂದ್ರಶ್ಚ ಚ ನಕ್ಷತ್ರಾಣಾಂಚ ಯಂ ಧಾರ ಭವತಿ ಏವಂ ಗರಾತ್ ಸರ್ವಸ್ರವಾಂ ವಿಧರ್ಮಣಂ ವ್ಯಾಜಲರೆ ಸಭಿರಶ್ಚ ಸಾಮಾಹಾದಿತ ಯಜೋಂ ಧಿನ ಬ್ರಹ್ಮಣ ಋಗ್ಯಾಚಲಂ ಸೃಜಾ

ಪ್ರತಿಷ್ಠತೆ ಅಹುತಮಸ್ಯ ಭವೈ ನಾಮಸ್ಯಾತ್ಯಂ ಲೋಕ ಆಯತನಂ ದೃಶ್ಯತೆ ಯದೇವಂ ವಿದುಷಾ ಉರಾಚೇನಾಮ ವಿದಿಷ್ಟೋ ಜುಭವತಿ.

0: इति पञ्चदशम् काण्डम् समाप्तम्।
1: ॐ नमः शिवाय। You're listening to Shaivam.org Radios, 24/7 spiritual channels from Shaivam.org. Om Namah Shivaya.
2: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunavukkarasu Nayanar Puranam, presented by Sri H.S. Thyagarajan. Thank you. Om Namah Shivaya.
3: ಗುರುಭ್ಯೋ ನಮಃ. ಎಲ್ಲ ಮಹನೀಯರುಗಳಿಗೂ ನಮಸ್ಕಾರ. ತಿರುನಾವುಕ್ಕರಸರ್ ಅನ್ನುವ ನಾಯನಾರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅವರ ಚರಿತ್ರೆಯ ಎರಡನೇ ಭಾಗದ ವಿಡಿಯೋ ಇದು. ತಿರುನಾವುಕ್ಕರಸರ್ ಅನ್ನುವರು ಮೊದಲನೇ ಹೆಸರು ಮರುಳ್ನೀಕಿಯಾರ್. ಈ ಮರುಳ್ನೀಕಿಯಾರ್ ಅವರು ಜೈನ ಧರ್ಮದಲ್ಲಿ ಪಾರಂಗತರಾಗಿ ವಿದ್ವಾಂಸರಾಗಿ ಎಲ್ಲ ತಂತ್ರ ಮಂತ್ರಗಳನ್ನು ಅರಿತು ಧರ್ಮಸೇನರಾಗಿ ನೆರೆದು ಕೊನೆಗೆ ತಿಲಕವತಿಯವರನ್ನ ತನ್ನ ಅಕ್ಕನವರಾದ ತಿಲಕವತಿಯನ್ನು ಬಂದು ನೋಡಿದ್ದು ನಿಮಗೆ ಗೊತ್ತಿದೆ. ಆಗ ತಿಲಕವತಿಯನ್ನು ಬಂದು ಶರಣರಾಗಿದ್ದರಲ್ಲ, ಆಗ ಇವರಿಗೆ ಸುಮಾರು 60 ವಯಸ್ಸಾಗಿತ್ತು. ಅದುವರೆಗೂ ಅಕ್ಕನವ್ರನ್ನ ಸಂಪೂರ್ಣವಾಗಿ ಮರೆತಿದ್ರು, ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ರು. 60 ವಯಸ್ಸಾದ ಮೇಲೇ ಇವರು ತಿರುನಾವುಕ್ಕರಸರಾಗಿ ತಮ್ಮ ಸೇವೆಯನ್ನು ಮುಂದುವರಿಸಿದರು. ಇವರು ಬಂದಾಗ 60 ಆಗಿತ್ತು ಅಂತ ಹೇಳಿದೆ. ಇವರು ಏನು ಸೇವೆ ಮಾಡ್ತಾಯಿದ್ರು ಅಂತಂದರೆ, ಇವರ ಅಕ್ಕನೇ ಇವರಿಗೆ ತಂದೆ ತಾಯಿ ಎಲ್ಲ ಆಗಿ ಕೊನೆಗೆ ಗುರುವಾಗಿ ಕೂಡ ಅನುಗ್ರಹ ಮಾಡಿದರು. ಹೇಳಿದರು ತಿರುನಾವುಕ್ಕರಸರಿಗೆ, ನೀನು ಬರೀ ಪದಿಹಿಗಳನ್ನು ಮಾತ್ರ ಹಾಡಿದರೆ ಸಾಲ್ದಪ್ಪ, ಶಿವಶರಣರಿಗೆ, ಶಿವಭಕ್ತರಿಗೆ, ದೇವಸ್ಥಾನಕ್ಕೆ ಬರುವವರಿಗೆ ಅವರು ಬರುವ ಹಾದಿಯನ್ನು ಸುಗಮವಾಗಿ ಬರೋದಕ್ಕೆ ಜಾಗ ಮಾಡಿಕೊಡ್ಬೇಕು, ದಾರಿ ಮಾಡಿಕೊಡ್ಬೇಕು. ಅಂತಹ ಸೇವೆಯನ್ನು ನೀನು ಮಾಡಬೇಕು. ದಾರಿ ಮಾಡಬೇಕಾದ್ರೆ ಹುಲ್ಲು ಎಲ್ಲ ಬೆಳೆದಿರುತ್ತೆ, ಅದನ್ನೆಲ್ಲ ಕೆತ್ತಿ ಒಂದು ದಾರಿ ಮಾಡಿಕೊಟ್ಟು ಅವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸಾಧನವನ್ನು ಕೂಡ ಆಕೆ ಇವರ ಕೈಲಿ ಕೊಟ್ಟರು. ಅದು ಹುಲ್ಲನ್ನು ಕೆತ್ತುವ ಒಂದು ಉಪಕರಣ. ನೀವು ಸಾಧಾರಣವಾಗಿ ಚಿತ್ರವನ್ನು, ಇವರ ಚಿತ್ರವನ್ನು ನೋಡಿದ್ರೆ ಇವರು ಕೈಯಲ್ಲಿ ಒಂದು ಹುಲ್ಲು ಕೆತ್ತುವ ಉಪಕರಣವನ್ನು ಇಟ್ಕೊಂಡಿರೋದನ್ನು ನೀವು ಗಮನಿಸಬಹುದು. ಸರಿ, ಇವರು ತೇವಾರಗಳನ್ನು ಹಾಡಿದರು. ಇವರ ರಚಿಸಿದ ಪದಿಗಳಿಗೆ ತೇವಾರಂ ಅಂತ ಹೇಳಿದೆ. ಆ ತೇವಾರಂಗಳು ಈ ದಿವಸ ನಮ್ಮ ಕರ್ನಾಟಕ ಸಂಗೀತವು ಈ ಥರ ರೂಪುಗೊಂಡು ಇರಬೇಕಾದ ವಿದ್ಯೆ ಆಗಿರಬೇಕಾದ್ರೆ ಅದಕ್ಕೆ ಅಸ್ಥಿಭಾರವೇ ಫೌಂಡೇಶನ್. ಅದು ಇವಾಲ್ವ್ ಆಗಿದೆ ಯಾವುದರಿಂದ, ಈ ತೇವಾರಂಗಳಿಂದ ಅದು ಇವಾಲ್ವ್ ಆಗಿರೋ ವಿಷಯ. ಮತ್ತು ಈ ತಿರುಕುಪತಿಯರು ಆಮೇಲೆ ಏನಾದರೂ ಅಂತಂದರೆ, ಅದೇ ವೀರಾಟಾನಂ ದೇವಸ್ಥಾನದಲ್ಲಿ, ವೀರಾಟನೇಶ್ವರ ದೇವಸ್ಥಾನದಲ್ಲಿ ತಮ್ಮ ಜೀವನ ಪರ್ಯಂತ ದೇವಸ್ಥಾನದ ಸೇವೆಗಳನ್ನು ಮಾಡ್ತಾಯಿದ್ರು. ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಹೂವುಗಳನ್ನು ಕಿತ್ತುಕೊಂಡು ಬಂದು ಮಾಲೆಯನ್ನು ಕಟ್ಟಿಕೊಡುವುದು, ದೇವಸ್ಥಾನಕ್ಕೆ ನೀರನ್ನು ಕೊಳದಿಂದ ಎಲ್ಲಿಂದಾದರೂ ತಗೊಂಡ್ಬಂದು ಕೊಡುವುದು, ಮತ್ತು ದೇವಸ್ಥಾನವನ್ನು ಶುಚಿಯಾಗಿ ಇಡುವುದು, ಈ ತರಹ ಸೇವೆಯನ್ನು ತಮ್ಮ ಕೊನೆಯ ತನಕ ಜೀವನ ಪರ್ಯಂತ ತಿಲಕವೇ ಇಡಲಾಗದ ಈ ತಿಲಕವತಿಯರು ಈ ಥರ ತಮ್ಮ ಜೀವನವನ್ನು ಸಾರ್ಥಕವಾಗಿ ನಡೆಸಿಕೊಂಡರು. ಈಗ ಕಥೆ ಎಲ್ಲಿ ನಿಂತಿದೆ ಅಲ್ಲಿಂದ ಮುಂದಕ್ಕೆ ಹೋಗೋಣ. ರಾಜನ ಮುಂದೆ ರಾಜದ್ರೋಹ, ಜೈನ ಧರ್ಮಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ತಿರುನಾವುಕ್ಕರಸರನ್ನ ರಾಜನ ಮುಂದೆ ತಂದು ನಿಲ್ಲಿಸಿದ್ದಾರೆ. ನೋಡಿ ರಾಜನೇ ಎಂತಹ ದ್ರೋಹ ಮಾಡಿದ್ದಾನೆ ಜೈನ ಧರ್ಮಕ್ಕೆ. ನಮ್ಮ ಧರ್ಮವನ್ನೇ ಕಲಿತು ಪಾರಂಗತನಾಗಿ ಕೊನೆಗೆ ನಮ್ಮ ಧರ್ಮವನ್ನೇ ಬಿಟ್ಟುಬಿಟ್ಟು ತೊಲಗಿದ್ದಾನೆ, ಜೊತೆಗೆ ರಾಜದ್ರೋಹವನ್ನು ಮಾಡಿಬಿಟ್ಟಿದ್ದಾನೆ, ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾನೆ. ಇವನಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡಬೇಕು, ರಾಜದ್ರೋಹಕ್ಕೆ ಇದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ರಾಜನಿಗೆ, ಆ ರಾಜನ ಹೆಸರು ಮಹೇಂದ್ರ ಪಲ್ಲವ ಅದನಿಗೆ ತಂದು ನಿಲ್ಲಿಸಿ ಹೇಳಿದ್ದಾರೆ. ರಾಜನು ಬಹಳ ಕೋಪಗೊಂಡಿದ್ದಾನೆ, ಯಾಕೆಂದರೆ ರಾಜದ್ರೋಹ ಜೈನ ಧರ್ಮಕ್ಕೆ ದ್ರೋಹ, ಆದ್ದರಿಂದ ನೀವೇ ಏನು ಶಿಕ್ಷೆ ಕೊಡಬೇಕು ಎಲ್ಲರೂ ಹೇಳಿ ನೋಡೋಣ ಅಂತ ಅಂದರೆ ಅವರೆಲ್ಲ ಹೇಳಿದರು ಮರಣದಂಡನೆ ಈತನಿಗೆ ಶಿಕ್ಷೆ, ಸರಿಯಾದ ಮರಣದಂಡನೆ ಕೊಡಬೇಕಾದ್ರೆ ಸುಣ್ಣದ ಗೂಡಿರುತ್ತೆ ನೋಡಿ, ಸುಣ್ಣದ ಗೋಡಿನಲ್ಲಿ ಅಂದರೆ ಅವಾಗ ತಾನೇ ಸುಣ್ಣ ಬೇಯ ಶುರು ಆಗಬೇಕು ಅಂತಹ ಒಂದು ಗೂಡಿನಲ್ಲಿ ಈತನನ್ನು ಒಳಗೆ ಹಾಕಿ ಬಂಧಿಸಿಬಿಡೋಣ, ಆವಾಗ ಆ ಬೆಂಕಿ ತಾಳಲಾರದೆ ಬಿಸಿ ತಾಳಲಾರದೆ ಪ್ರಾಣ ತ್ಯಾಗ ಮಾಡ್ತಾನೆ, ಸರಿಯಾದ ಶಿಕ್ಷೆ ಅದು ಅಂತ ಹೇಳಿದ್ರು. ಅದೇ ಸರಿಯಾದ ಶಿಕ್ಷೆ ಅಂತ ಅದನ್ನು ನೆರವೇರಿಸಿದರು. ಇವರು ಇದರ ಬಗ್ಗೆ ಯಾವ ಒಂದು ಯೋಚನೆಯೂ ಇಲ್ಲ, ಇವರು ಏನಾದರೂ ಮಾಡಿಕೊಳ್ಳಿ ಅಂತ ಪಂಚಾಕ್ಷರವನ್ನು ಜಪಿಸುತ್ತಾ ಯಾವಾಗಲೂ ಶಿವನ ಧ್ಯಾನವನ್ನೇ ಮಾಡ್ತಾ ಒಳಗೆ ಹೋದರು. ಒಳಗೆ ಹೋದಾಗ ಅವರು ಸುಣ್ಣದ ಗೂಡಿನಲ್ಲಿ ಹಾಕಿ ಬೀಗ ಹಾಕಿಬಿಟ್ರು, ಬಂಧಿಸಿಬಿಟ್ರು. ಆಗ ಇವರು ಶಿವನ ಧ್ಯಾನವನ್ನೇ ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದಾರೆ, ಅವರು ಒಂದು ಪದಿಹೇವನ್ನು ಹಾಡಿದರು. ಏನು ಸುಣ್ಣದ ಗೂಡಿನಲ್ಲಿ ಬಂಧಿಸರಾದಾಗ ಅವರು ಶಿವನ ಧ್ಯಾನದಲ್ಲೇ ಇದ್ದು ಶಿವನನ್ನು ಸ್ತುತಿ ಮಾಡ್ತಾ ಈ ಪದಿಗವನ್ನು ಹಾಡಿದರು. ಯಾವಾಗ ಇದು ಗೊತ್ತಾಯಿತು, ಇವರು 7 ದಿವಸ ಆದಮೇಲೆ ಬಾಗಿಲು ತೆಗೆದರು, ನೋಡಿದ್ರೆ ಸೌಖ್ಯವಾಗಿ ಬರ್ತಾ ಇದ್ದಾರೆ, ಏನೂ ಆಗಿಲ್ಲ, ಆನಂದವಾಗಿ ಶಿವನ ಧ್ಯಾನ ಮಾಡ್ತಾ ಬರ್ತಾ ಇದ್ದಾರೆ. ಆವಾಗ ಅವರು ಹಾಡಿದ ಪದಿಹ ಹೀಗೆ ಹೀಗೆ ಗೊತ್ತಾಗ್ತಾ ಇದೆ. ಮಾಸಿಲ್ ವೀಣೆಯು ಮಾಲೈ ಮದಿಯಮಂ ವೀಸ್ ಚಂದ್ರನು ವೀಂಗುಡ ವೇನಿರು ಆಸು ವಂಡರೈ ಪೊಯ್ಗೆಯು போன்றதே ஈஷன் எந்த இணையடி நிழலே நம சிவாயமே அந்த பதிக ஹாடிக்கொண்டு ஈஷ பர்த்தாயிதாரே ஏனும் ஆகில்ல இவருக்கு திக்ரமே ஆகாயிதே ஈ பதிகத ஒரு அர்த்த ஹேகிது நோட்கொள்ளி வசந்த கால வசந்த காலத்தில் சஞ்சே சஞ்சே ஹேகே சந்திரனு அவாக்தானே உதிஸ்தானே ஒளே சந்திரத கிரணங்களும் பீழ்த்தா இவே ನಂದನವನದ ಪಾರ್ಕು ಅದರಲ್ಲಿ ತೆಂಕನ ಗಾಳಿ ಗಾಳಿ ಬೀಸುತ್ತಾ ಎಲ್ಲಾದರೂ ಇದರಲ್ಲಿ ಅವರು ಹಾಕಿರೋ ಸುಣ್ಣದ ಇದರಲ್ಲಿ ತೆಂಕನ ಗಾಳಿ ತಂಪಾದ ಗಾಳಿ ಬೀಸ್ತಾ ಇದೆಯಂತೆ. ಆ ಪಾರ್ಕ್ನಲ್ಲಿ ಈ ಭ್ರಮರಗಳು ಹಾಡ್ತಾ ಇವೆ, ಹೂವುಗಳು ಇವೆ, ಹೂವುಗಳ ಮೇಲೆ ಕುಳಿತುಕೊಂಡು ಹಾಡ್ತಾ ಇವೆ, ಇಷ್ಟು ಸಾಲದು ಅಂತ ಇಂಪಾದ ಬಹಳ ಸುಶ್ರಾಯವಾದ ವೀಣೆ ಸಂಗೀತ ಕೇಳ್ತಾ ಇದೆ ಅಂತ ಹಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಒಳಗೆ ಹೀಗಿತ್ತು ಸಂದರ್ಭ ಅಂತ ಇವರಿಗೆ ಮನೆ ಅಲ್ಲಿ ಸುಣ್ಣದ ಗೂಡಿನಲ್ಲಿ ಅವರಿಗೆ ಬೆಂಕಿ ಹತ್ತಿತೋ ಇಲ್ವೋ, ಇವರಿಗೆ ಎಲ್ಲ ಬೆಂಕಿ ಹತ್ಕೊಂಡಾಗಾಯಿತು. ಸರಿ, ರಾಜನ ಹತ್ರ ಓಡಿ ಹೋಗಿ ಹೇಳಿದ್ರು, ಸ್ವಾಮಿಯೇ ಅವನು ಈಚೆ ಏನೂ ಇಲ್ಲದೆ ಬಂದುಬಿಟ್ಟಿದ್ದಾನೆ, ನಮ್ಮ ಜೈನ ಮಂತ್ರದ ತಂತ್ರ ಇತ್ಯಾದಿ ಇದನ್ನೆಲ್ಲ ಕಲಿತು ಅದರಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದಾನೆ ಅಂತ ರಾಜನಿಗೆ ಮತ್ತೆ ದೂರು ಕೊಟ್ಟರು. ಈ ರೀತಿಯಾದರೆ ಆಗೋದಿಲ್ಲ, ಈತನಿಗೆ ವಿಷವನ್ನು ಕೊಟ್ಟು ಕೊನೆ ಮಾಡಬೇಕು ಈತನನ್ನು ಅಂತಂದರು. ಇವಾಗ ನನಗೇನು ಜ್ಞಾಪಕಕ್ಕೆ ಬರ್ತಾ ಇದೆ ಅಂತಂದರೆ, ಹಿರಣ್ಯಕಶಿಪು ಮಹಾರಾಜ ತನ್ನ ಮಗನನ್ನು ಸಂಹರಿಸುವುದಕ್ಕೆ ಏನೇನೆಲ್ಲ ಉಪಾಯಗಳನ್ನು ಮಾಡ್ದ, ಏನೇನು ಶಿಕ್ಷೆ ಕೊಟ್ಟ ಅನ್ನೋದು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಅದೇ ತರಹ ಈತನಿಗೂ ವಿಷವನ್ನು ಕೊಡಬೇಕು ಅಂತ ಹೇಳಿ ಹಾಲ್ನಲ್ಲಿ ವಿಷ ಹಾಕಿ ಕೊಟ್ಟರು. ಇವರು ಮೈ ಮೇಲೆ ಪ್ರಜ್ಞೆನೇ ಇಲ್ಲ, ಬರೀ ಈಶ್ವರನ ಧ್ಯಾನದಲ್ಲಿ ಈಶ್ವರನ ನಾಮವನ್ನು ಜಪ ಮಾಡೋದರಲ್ಲೇ ಮಗ್ನರಾಗಿದ್ದರು. ವಿಷವನ್ನು ಯಾವ ರೀತಿ ಕುಡಿದ್ರು ಕುಡಿದ್ರು, ಈಶ್ವರನೇ ವಿಷ ಕುಡಿದಂತಹ ಹಾಲಾಹಲ ವಿಷವನ್ನು ಕುಡಿದು ಜೀರ್ಣಿಸಿಕೊಂಡಂಥ ದೇವರು ಆತನನ್ನು ಇವರು ಪ್ರಾರ್ಥಿಸಿದಾಗ ಈಶ್ವರ ಬಿಟ್ಬಿಡ್ತಾನೆಯೇ, ಏನೂ ಆಗಲಿಲ್ಲ ಇವರಿಗೆ. ಆ ಹಾಲು ಒಳ್ಳೆ ಅಮೃತವಾಗಿಬಿಟ್ಟು ಇವರಿಗೆ ಏನೂ ಆಗಲಿಲ್ಲ, ತಿರುಗಿ ಓಡೋದ್ರು ರಾಜನ ಹತ್ರ. ವಿಷವನ್ನು ಜೀರ್ಣಿಸ್ಕೊಂಡ್ಬಿಟ್ಟ, ಏನೂ ಆಗಲಿಲ್ಲ, ಏನು ಮಾಡಬೇಕು, ಈ ಶಿಕ್ಷೆ ಸಾಲದು ಅಂತ ಕಾಣುತ್ತೆ ಅಂತ ರಾಜನಿಗೆ ಹೇಳಿದ್ರು. ರಾಜ ಹೇಳ್ದ, ಆನೆ ಕೈಲಿ ತುಳಿಸ್ಬಿಡಿ, ಮದವೇರಿದ ಆನೆ, ಸಾಮಾನ್ಯದ ಆನೆ ಆದರೆ ಹಿಂದಕ್ಕೆ ಹೋಗ್ಬಿಡುತ್ತೋ ಏನೋ, ಮದವೇರಿದ ಆನೆ ಕಾಲಿನಲ್ಲಿ ತುಳಿಸಿಬಿಡಿ ಅಂತ ಮುಂದಿನ ಶಿಕ್ಷೆಯನ್ನು ವಿಧಿಸಿದ. ಸರಿ ಅಂತ ಹೇಳಿಬಿಟ್ಟು ಇವನನ್ನು ಈ ತಿರುನಾವುಕರ್ಸನ್ನು ಒಂದು ಕಡೆ ಕಟ್ಟಿ ಹಾಕಿ ಮದುವೆಯದ ಆನೆಯನ್ನು ಇವರ ಕಡೆ ಬಿಟ್ಟರು. ಅದು ಕೋಪದಿಂದ ನುಗ್ಗಿ ಬರ್ತಾ ಇದೆ ಇವರುಗಳೇ. ಆದರೆ ಇವರಿಗೆ ಅದೆಲ್ಲ ಏನೂ ಪರಿವೇ ಇಲ್ಲದೆ ಯಥಾ ಪ್ರಕಾರ ಶಿವನ ಧ್ಯಾನವನ್ನು ಮಾಡ್ತಾ ಆನೆಯನ್ನು ನೋಡ್ತಾ ಇದ್ದಾರೆ. ಆ ಕರುಣಾದೃಷ್ಟಿಯಿಂದ ಆನೆಯನ್ನು ನೋಡ್ತಾ ಇದ್ದಾರೆ. ಹತ್ತಿರ ಬರ್ತಾ ಬರ್ತಾ ಆನೆಗೆ ಸ್ವಲ್ಪ ಆ ಮದ ಎಲ್ಲ ಕಡಿಮೆ ಆಗಿ ಇವರನ್ನು ನೋಡಿದ್ರೆ ಒಂದು ಭಕ್ತಿ ಇದು ಬಂತು. ಯಾಕೆ ಅಂತಂದರೆ ಇವರು ಆನೆಯನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ಪರಮೇಶ್ವರನ ರೂಪದಲ್ಲಿ ನೋಡ್ತಾ ಇದ್ದಾರೆ, ಈಶ್ವರನ ರೂಪದಲ್ಲಿ ನೋಡ್ತಾ ಇದ್ದಾರೆ, ಗಣೇಶನ ರೂಪದಲ್ಲಿ ನೋಡ್ತಾ ಇದ್ದಾರೆ. ಪರಮೇಶ್ವರನು ಆವಾಗ ಕಾಪಾಡಬೇಕಲ್ವ ಭಕ್ತನ್ನು. ಆ ಆನೆಗೆ ಮದ ಇಳಿದು ಹೋಯಿತು. ಬಂದರೆ ಇವರು 10 ಪದಿಗಳನ್ನು ಹಾಡಿದ್ದಾರೆ, 10 ಅಷ್ಟು ಪದಿಗಳನ್ನು ಅದು ಸಾವಧಾನವಾಗಿ ಕೇಳಿಕೊಂಡು ಕೊನೆಗೆ ಇವರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹಿಂದಕ್ಕೆ ಹೋಯಿತು. ಇವರಿಗೆ ಮಾವತನಿಗೆ ಬಹಳ ಕೋಪ ಬಂದುಬಿಡ್ತು. ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಅವನು ಏನು ಮಾಡಿದ, ಅದನ್ನು ಕೋಪ ಬರೋ ಹಾಗೆ ತಿವಿದು ಮಾಡಿ ಉದ್ರೇಕಿಸಿ ಇವರ ಕಡೆ ಹೋಗಬೇಕು ಅಂತ ಅದನ್ನು ಉದ್ರೇಕಿಸಿದ ಆನೆಯನ್ನು. ಅದು ಆನೆಗೆ ಉದ್ರೇಕ ಬಂತು. ಆ ಉದ್ರೇಕದಿಂದ ಏನು ಮಾಡ್ತು, ಆ ಕೋಪವನ್ನು ಮಾವುತನ ಮೇಲೆ ತೋರಿಸಿ ಮತ್ತು ಅಲ್ಲಿದ್ದ ಇತರ ಜನಗಳ ಮೇಲೆ ಎಲ್ಲ ತೋರಿಸಿ, ಜೈನರಿದ್ದರು ಅವರೆಲ್ಲ ಅವರನ್ನೆಲ್ಲ ಕೊಂದು ಹಾಕಿ ಹೊರಟು ಹೋಯಿತು. ಇವರಿಗೆ ದಿಗ್ಭ್ರಾಂತಿ ಆಯಿತು. ಶಿಕ್ಷೆಯನ್ನು ವಿಧಿಸಿದವರು ಅದನ್ನು ನೆರವೇರಿಸಿದವರಿಗೆಲ್ಲ ದಿಗ್ಭ್ರಾಂತಿ ಆಯಿತು. ಏನೋ ಹೀಗಾಗ್ತಾ ಇದೆ, ಇವನು ಜೈನ ಧರ್ಮದ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಬದುಕಿಸ್ಕೊಳ್ತಾ ಇದ್ದಾನೆ ತನ್ನನ್ನು ಅಂಥೇಳಿ ಮತ್ತೆ ರಾಜನ ಹತ್ರ ಹೋದರು. ಇದು ಈ ರೀತಿಯೂ ನಡೆಯಲಿಲ್ಲ, ಫೇಲ್ಯೂರ್ ಆಯಿತು ಈ ಸಲ ಕೂಡ. ಮತ್ತೆ ಇನ್ನೂ ಒಂದು ಇದಕ್ಕಿಂತ ಕಠಿಣವಾದ ಶಿಕ್ಷೆ ಫೈನಲ್ಲಾಗಿ ಕೊಟ್ಟುಬಿಡಬೇಕು ಅಂತ ಹೇಳಿದಾಗ, ಏನು ಶಿಕ್ಷೆ ಕೊಡ್ಬೋದು ನೀವೇ ಸಜೆಸ್ಟ್ ಮಾಡಿ ಅಂತ ಮಹೇಂದ್ರ ಪಲ್ಲವ ಹೇಳ್ದ. ಅವಾಗ ಹೇಳಿದ್ರು, ಇದೆಲ್ಲ ನಡೆಯೋದಿಲ್ಲ, ಈ ಸಲ ನಾವು ಹೇಳೋ ಶಿಕ್ಷೆನೆಲ್ಲ ಅವನು ತಪ್ಪಿಸ್ಕೊಂಡು ಬರೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಲ್ಲು ಚಿಪ್ಪಡಿಗೆ ಇವರನ್ನು ಚೆನ್ನಾಗಿ ಕಟ್ಟುಬಿಟ್ಟು ಆಮೇಲೆ ಅದರ ಸಮೇತ ಸಮುದ್ರ ಮಧ್ಯದಲ್ಲಿ ತಗೊಂಡು ಹೋಗಿ ಅಲ್ಲಿ ಇವರನ್ನು ಹಾಕಿಬಿಡೋಣ. ಹೇಗಿದ್ದರೂ ಕಲ್ಲಿಗೆ ಕಟ್ಟಿರೋದ್ರಿಂದ ಕಲ್ಲು ಜೊತೆಯಲ್ಲಿ ಅಲ್ಲಿ ಮುಳುಗಿ ಹೋಗ್ಬಿಟ್ಟು ಬರೋ ಚಾನ್ಸಸ್ಸೇ ಇರಲ್ಲ ಅಂತ ಹೇಳಿ ಆ ಶಿಕ್ಷೆಯನ್ನು ರಾಜನು ಓಕೆ ಅಂತಂದರು, ಇವರು ನೆರವೇರಿಸಿದ್ರು. ಈವಾಗ ಏನಾಯಿತು, ಆವಾಗ ಇವರು ಮತ್ತೊಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹವನ್ನು ಹೇಳ್ತೇನೆ. ಸೊಟ್ರಿಣೈ ವೇದಿಯನ್ ಜೋರಿವಾನವನ್ ಪೊಟ್ರುಣೈ ತಿರುಂದಡಿ ಪೊರುಂದ கைதுழ கற்றுணை பொற்றியோர் கடலில் பாய்ச்சும் நற்றுணையாவது நம சிவாயமே ಅಂತ ಹೇಳಿದರು. ಅಂದರೆ ಇದರ ಅರ್ಥ ಈಶ್ವರನ ಹೊಗಳ್ತಾ ಇದ್ದಾರೆ. ಅಂಥ ಯಾಮಯ ನೀನು ಎಲ್ರಿಗೂ ಜ್ಯೋತಿ ಸ್ವರೂಪನಾಗಿ ದಾರಿ ತೋರಿಸೋವನು, ಇಂತಹ ನೀನು ಈಶ್ವರನು ನನ್ನನ್ನು ಸಮುದ್ರದಲ್ಲಿ ತಾನೇ ಹಾಕಿಬಿಟ್ರೆ ನೀನು ಕಾಪಾಡೋದಿಲ್ವಾ, ನಮ ಶಿವಾಯ ನಟ್ರೆಯಾವದು ನಮ ಶಿವಾಯವೇ ಅಂತ, ನೀನು ಕಾಪಾಡಲಾರಿಯಾ ಅಂತ ಈ ಪದಿಹದ ಅರ್ಥ. ಇದನ್ನು ಹಾಡ್ತಾ ಇದ್ದ ಹಾಗೆ ಏನಾಯಿತು, ಅದು ಆ ಕಲ್ಲಿಗೆ ಕಟ್ಟಿದ್ರಲ್ಲ ಕಲ್ಲು ಈ ಪದಿಹ ಕೇಳ್ದ ಹಾಡ್ತಾ ಹಾಡ್ತಾ ಒಂದು ತೆಪ್ಪವಾಗಿ ಮಾರಿತು. ತೆಪ್ಪ ತೆಪ್ಪ ಆಗಿ ಅದರ ಮೇಲೆ ಇವರು ಸುಖವಾಗಿ ಕುಳಿತಿದ್ದಾರೆ. ಅದು ತೇಳ್ತಾ ತೇಳ್ತಾ ಬರ್ತಾ ಇದೆ. ಇದನ್ನು ಯಾರೂ ಗಮನಿಸಲೇ ಅಲ್ಲ. ಅವರು ಪಾಠಕ್ಕೆ ಸಮುದ್ರದಲ್ಲಿ ಎಸೆದ್ರು ಹೋದರು, ಅವ್ರಿಗೆ ಇನ್ನೂ ಏನೋ ಆಯಿತು ಅಂತ ಗೊತ್ತಿಲ್ಲ. ಇದು ತೆಪ್ಪವಾಯಿತಲ್ವಾ, ತೆಪ್ಪವಾಗಿ ತೇಳ್ಕೊಂಡು ತಿರುಪ್ಪಾದ್ರಿ ಪುಳಿಯೂರ್ ಅನ್ನೋ ಊರಿನ ತೀರಕ್ಕೆ ಬಂದು ಸೇರಿತು. ತಿರುಪ್ಪಾದ್ರಿ ಪುಳಿಯೂರ್ ಅಂತ ಆ ಊರಿನ ತೀರದಲ್ಲಿ ಬಂದಾಗ ಇವರು ಅದರಿಂದ ಏನೂ ಆಗದ ಹಾಗೆ ಅದು ತೆಪ್ಪವಾಗಿಬಿಟ್ಟಿದೆ. ಕೆಲವರು ವಿಮರ್ಶೆ ಮಾಡ್ತಾರೆ, ಕಲ್ಲು ಹೇಗೆ ಯಾಕೆ ತೆಪ್ಪವಾಯಿತು, ಇವರು ಮಾತ್ರ ತೇಳ್ಕೊಂಡು ಬಂದಿರಬಹುದಾಗಿತ್ತಲ್ಲ ಅಂತ ಕೆಲವರು ವಿಮರ್ಶೆ ಮಾಡಿದ್ದಾರೆ. ಆದರೆ ಅದಕ್ಕೆ ಉತ್ತರವನ್ನು ಕೆಲವರು ಹೇಳ್ತಾ ಇದ್ದಾರೆ. ಇವರು ಅಂತಹ ಶಿವಭಕ್ತರು, ಶಿವಭಕ್ತರ ಸಂಘದಲ್ಲಿ ಇದ್ದರೆ ಏನು ಬೇಕಾದರೂ ಆಗ್ಬೋದು, ಕಲ್ಲು ತೆಪ್ಪವಾಗಲಾರದೆ ಅಂತ ಕೂಡ ಸಮಾಧಾನವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸರಿ, ಇದು ಅಲ್ಲಿಯೇ ಇರಲಿ. ಇವರು ತಿರುಪ್ಪಾಯಿ ಪುಡಿಯೂರನ್ನು ಊರಿಗೆ ಬಂದರು. ತೀರದಲ್ಲಿ ದೋಣಿಯಲ್ಲಿ ತೆಪ್ಪದಲ್ಲಿ ಬಂದು ಸಂತೋಷವಾಗಿ ಅಲ್ಲಿಂದ ಊರೊಳಗೆ ಹೋದರೆ, ಊರೊಳಗೆ ಇವರಿಗೆ ಬಂದ ತಕ್ಷಣ ಇವರು ದೊಡ್ಡ ಶಿವಭಕ್ತರು ತಿರುನಾವುಕರ್ಸರು ಅಂತ ತಿಳಿದು ಸಂಭ್ರಮದಿಂದ ಶಿವಭಕ್ತರು ಊರಿನ ಜನರೆಲ್ಲ ಅವರೆಲ್ಲ ಸ್ವಾಗತಿಸಿದರು. ಒಳ್ಳೆ ವಿಜೃಂಭಣೆಯಿಂದ ಅವರಿಗೆ ವೈಭವವಾದ ಸ್ವಾಗತವನ್ನು ಕೊಟ್ಟರು. ಇವರು ಏನು ಮಾಡಿದ್ರು, ತಿರುಪಾದರಿ ಪುಲಿಯೂರ್ ಅನ್ನೋ ಊರಿನ ದೇವಸ್ಥಾನಕ್ಕೆ ನೇರವಾಗಿ ಹೋದರು. ಈ ತಿರುಪಾದರಿ ಪುಲಿಯೂರ್, ಅದು ಇವಾಗ ತಿರುಪಾಪುಲಿಯೂರ್ ಅಂತ ಆಗಿದೆ. ಆ ಊರಿನಲ್ಲಿ ಈಶ್ವರನ ಹೆಸರು ತೋನ್ರಾಯ್ ತುಣನಾಥ, ಮತ್ತು ಅಂಬಾಳ ಹೆಸರು ತೊಗೈ ನಾಯಕಿ ಅಂತ. ದೇವಸ್ಥಾನಕ್ಕೆ ನೇರವಾಗಿ ಹೋಗಿ ಅಲ್ಲಿ ದೇವರ ಮುಂದೆ ನಿಂತು ಪ್ರಾರ್ಥಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಪದಿಗಳೇ, ಆ ಪದಿಗಳ ಅರ್ಥವನ್ನು ಮಾತ್ರ ನಾನು ಹೇಳ್ತಾ ಹೋಗ್ತಾನೆ. ಅಪ್ಪ ಭಗವಂತನೇ, ನೀನನ್ನು ಕಾಪಾಡಿದ್ದೀಯಾ, ನೀನೇ ನನಗೆ ತಂದೆ, ನೀನೇ ನನಗೆ ಬಂಧು, ಸರ್ವವೂ ನೀನೇ, ನನಗೆ ಬೇರೆ ಯಾರೂ ಇಲ್ಲ, ನನಗೆ ತಂದೆ ತಾಯಿ ಎಲ್ಲ ನೀನೇ. ಆದರೆ ಈ ಜನ್ಮ ಯಾಕೋ ಬೇಜಾರಾಗ್ತಾ ಇದೆ, ಒಂದು ವೇಳೆ ನೀನು ನನ್ನನ್ನು ಪುನಃ ಜನ್ಮ ಕೊಟ್ಟರೆ, ಹುಟ್ಟಿಸುವುದಾದರೆ, ಪುನಃ ಜನ್ಮ ಕೊಡೋದಾದರೆ, ಅದರಲ್ಲಿ ನಾನು ಕೀಟವಾಗಿ ಹುಟ್ಟಿದರೂ ಪರವಾಗಿಲ್ಲ, ಕ್ರಿಮಿಯಾಗಿ ಹುಟ್ಟಿದರೂ ಪರವಾಗಿಲ್ಲ, ಆದರೆ ನಿನ್ನ ಧ್ಯಾನವೇ ನನ್ನಲ್ಲಿರಬೇಕು, ಬೇರೆ ಏನೂ ಬೇಡ, ನಿನ್ನ ಧ್ಯಾನ ಇರಬೇಕು, ಯಾವಾಗಲೂ ನಿನ್ನನ್ನೇ ನಾನು ಸ್ಮರಿಸ್ತಾ ಇರಬೇಕು, ಅಂತಹ ಜನ್ಮವನ್ನು ಕರುಣಿಸಪ್ಪ ಅಂತ ಇವರು ಬೇಡಿಕೊಂಡರು. ಈ ವಿಚಾರದಲ್ಲಿ ಹೀಗೆ ಶಿವಭಕ್ತರು ವರವನ್ನು ಕೇಳುವುದು ಒಂದು ತರಹ ಸಾಮಾನ್ಯವಾಗಿದೆ ಅಂತ ನನಗನ್ನಿಸುತ್ತೆ. ಶಂಕರಾಚಾರ್ಯರು, ಶಂಕರ ಭಕ್ತ ಭಗವತ್ಪಾದರವರು ತಮ್ಮ ಶಿವಾನಂದ ಲಹರಿಯ 10ನೇ ಶ್ಲೋಕದಲ್ಲಿ ಇದೇ ತರಹ ಅಭಿಪ್ರಾಯವನ್ನು ಬರೋ ಹಾಗೆ ಒಂದು ಶ್ಲೋಕವನ್ನು ರಚಿಸಿದ್ದಾರೆ. ಅದನ್ನು ನೋಡಿ. ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶಕತಾ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ ವಿಹಾರಾಸಕ್ತಂ ಚೇದ್ ಹೃದಯ ಮಿಹ ಕಿಂ ತೇನ ವಪುಷಾ ಅಂತ. ಈ ಶ್ಲೋಕದ ಅರ್ಥ, ಯಾವ ಜನ್ಮವಾದರೆ ಏನು, ಯಾವ ಶರೀರವಾದರೆ ಏನು ಅಂತ. ಮನುಷ್ಯ ಶರೀರವೇ ಆಗಲಿ, ದೇವತೆಗಳ ಆ ಥರ ಶರೀರವಾದರೆ ಏನು, ಕಾಡಿನಲ್ಲಿರುವ ಮೃಗದ ಶರೀರವಾದರೆ ಏನು, ಸೊಳ್ಳೆಯ ಮಶಕತ ಅಂದರೆ ಸೊಳ್ಳೆ ಮಸ್ಕಿಟೋ ಆ ಶರೀರವಾದರೇನು, ಪಶು ಶರೀರವಾದರೇನು, ಕೀಟದ ಶರೀರವಾದರೇನು, ಈ ಪಕ್ಷಿಗಳ ಶರೀರವಾದರೇನು, ಹೇಗೆ ಹುಟ್ಟಿದರೂ ಕೂಡ ಸದಾ ತತ್ ಪಾದಾಬ್ಜ ಸ್ಮರಣ, ಯಾವಾಗಲೂ ನಿನ್ನ ಚರಣಾರವಿಂದಗಳನ್ನು ಧ್ಯಾನಿಸುವಂಥ ಆ ಆನಂದವಾದ ಆನಂದದಲ್ಲಿ ವಿಹರಿಸುವಂಥ ಜನ್ಮ ಇದ್ದರೆ ಯಾವ ಜನ್ಮವಾದರೇನು ಅಂತ ಈ ಶ್ಲೋಕದ ಅರ್ಥ. ಹೀಗೆ ಈ ತರಹ ನಮ್ಮ ತಿರುನಾವುಕರ್ಸರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದಕ್ಕೆ ತಮ್ಮ ತಿಲಕವತಿಯವರು ಇದ್ದಾರಲ್ಲ ವೀರಾಟಾನಂ, ಆ ಊರಿಗೆ ಹೋಗ್ತಾರೆ. ಇವರ ಈ ರೀತಿ ಪವಾಡಗಳು, ಕೀರ್ತಿಯ ಇವರು ಮಾಡತಕ್ಕಂಥ ಸತ್ಕಾರ್ಯಗಳು, ಸೇವೆಗಳು, ಇದನ್ನೆಲ್ಲ ಆ ಮಹೇಂದ್ರ ಪಲ್ಲವರಾಜ ತಿಳ್ಕೊಂಡಿರ್ತಾನೆ. ಇವರು ವೀರಾಟಾನಮಗೆ ಬಂದಾಗ ಅಲ್ಲಿ ಕೂಡ ಅನೇಕ ಶಿವಭಕ್ತರು ಇವರನ್ನು ಸ್ವಾಗತಿಸ್ತಾರೆ. ಈ ಮಹೇಂದ್ರ ಪಲ್ಲವರಾಜನಿಗೆ ತಾನು ಮಾಡಿದ ತಪ್ಪು ಅರಿವಾಗತ್ತೆ, ನಾನು ಬಹಳ ತಪ್ಪು ಮಾಡಿಬಿಟ್ಟೆ, ಅವರಿಗೆ ಬಹಳ ಹಿಂಸೆ ಕೊಟ್ಟೆ, ಅವರ ಕ್ಷಮಾಪಣೆಯನ್ನು ನಾನು ಕೇಳಲೇಬೇಕು ಅಂತ ಹೇಳಿ ಆತನು ಕೂಡ ತಿರುವದಿಗೆ ವೀರಾಟಾನಮಗೆ ಬರ್ತಾನೆ. ಆ ರಾಜ ಬಂದು ಇವರ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸಿ ಅಂತ ಬೇಡ್ಕೊಳ್ತಾನೆ. ಇವರು ಅವರು ಕೊಟ್ಟ ಹಿಂಸೆ ಅದನ್ನೆಲ್ಲ ಯಾವಾಗಲೂ ಮರೆತು ಬಿಟ್ಟಿದ್ದಾರೆ. ಯಾಕೆಂದರೆ ಇವರಿಗೆ ಇದ್ದದ್ದೇ ಶಿವನ ಧ್ಯಾನ, ಅದೆಲ್ಲ ಇಲ್ಲ. ಬಹಳ ಪ್ರೀತಿಯಿಂದ ಇವರನ್ನು ಆಲಿಂಗ ಮಾಡಿಕೊಂಡರು ಆ ರಾಜನನ್ನು. ಅದು ಇವರ ದೊಡ್ಡಸ್ತಿಗೆ, ಆ ರಾಜನನ್ನು ಯಾವ ಕೆಟ್ಟ ಭಾವನೆಯೂ ಇಲ್ಲದೆ, ಅದೆಲ್ಲ ಇಲ್ಲವೇ ಇಲ್ಲ, ಅಲ್ಲಿ ಬಹಳ ಪ್ರೀತಿಯಿಂದ ಆಲಂಗಿಸಿಕೊಂಡು, ಅಪ್ಪ ನೀನು ಶಿವಭಕ್ತನಾಗು, ಶಿವಶರಣರ ಸೇವೆಯನ್ನು ಮಾಡು, ನಿನ್ನ ಕೈಲಿ ಏನಾಗುತ್ತೋ ಶಿವಭಕ್ತರಿಗೆ ಆ ಸೇವೆಯನ್ನು ಮಾಡು ಅಂತ ಹೇಳಿದಾಗ ಆತನು ಜೈನ ಮತವನ್ನು ತೊರೆದು ಶಿವ ಭಕ್ತನಾಗಿ ಆ ಊರಿನಲ್ಲಿ ಗುಣಭರ ವೀಶುರಂ ಅನ್ನುವ ಒಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಕೊಟ್ಟು ಮುಂದೆ ಶಿವಭಕ್ತನಾಗಿ ತನ್ನ ಕೈಲಾದ ಸೇವೆಯನ್ನು ಮುಂದುವರಿಸ್ತಾನೆ ಅಂತ ಚರಿತ್ರೆ ಹೇಳುತ್ತೆ. ಅಲ್ಲಿಂದ ಮುಂದೆ ಈ ಇವರು ನಮ್ಮ ತಿರುನಾವಕರಸರು ತಿರುಮುಂಡೀಶ್ವರಂ ಯಾತ್ರೆ ಹೋಗಬೇಕು ಅಂತ ಅನ್ಸುತ್ತೆ. ಬೇರೆ ಬೇರೆ ಊರಿಗೆ ಹೋಗಿ ಯಾತ್ರೆ ಮಾಡಿ ಒಂದೊಂದು ಊರಿನಲ್ಲೂ ಶಿವನ ದರ್ಶನ ಮಾಡಿ ಪದ್ಯಗಳನ್ನು ರಚಿಸಿ ಹಾಡಬೇಕು ಅಂತ ತಿರುಮುಂಡೀಶ್ವರಂ, ತಿರು ಆಯತ್ತೂರ್ ಮತ್ತು ತಿರುಕೋಯಿಲೂರ್ ಈ ಊರುಗಳ ಮೂಲಕ ಒಂದೊಂದು ಊರಿನಲ್ಲೂ ಶಿವನ ದೇವಾಲಯನ ದರ್ಶನ ಮಾಡುವುದು, ಹಾಡುವುದು, ಈ ಥರ ಮಾಡಿಕೊಂಡು ಪೆನ್ನಾಗರಂ ಅನ್ನುವ ಒಂದು ಊರಿಗೆ ಬರ್ತಾರೆ. ಈ ಪೆನ್ನಾಗರಂ ಅನ್ನೋದು ಇವಾಗಿನ ವೃದ್ಧಾಚಲಂ ಅನ್ನೋ ಊರಿನ ಹತ್ತಿರದಲ್ಲಿದೆ. ಇಲ್ಲಿ ತೂಂಗಾನೈ ಮಂಗಳಂ ಅಂತ ಆ ಶಿವನ ದೇವಸ್ಥಾನದ ಹೆಸರು. ಇಲ್ಲಿ ದೇವರು ಯಾರು ಅಂತಂದರೆ ಈಶ್ವರನು, ಪ್ರಳಯ ಕಾಳೇಶ್ವರರ್ ಅಥವಾ ಶುಡರ್ ಕೋಳಾಂಧನಾಥರ್, ಮತ್ತು ಅಂಬಾಳ ಹೆಸರು ಕಡಂಬೈ ನಾಯ್ಕಿ, ಅಳಗಿಯ ಕದಳಿ, ಈ ಆಮೋದನ ಅಂಬಾಳ್ ಅಂತ ಎಲ್ಲ ಇದೆ. ಕಡಂದೈ ನಾಯ್ಕ ಅಂತ ಇಟ್ಕೋಬಹುದು, ಶುಡರ್ ಕೋಳಾಂಧನಾಥರ್ ಅಂತ ಇಟ್ಕೋಬಹುದು. ಇಲ್ಲಿ ಇವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಮತ್ತು ಈ ದೇವರನ್ನು ಕುರಿತು ಪೆನ್ನಾಗರಂನಲ್ಲಿ ತೂಂಗಾನೈ ಮಾಡಂ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇವರಿಗೆ ಒಂದು ಅಳುಕಿದ್ದೇ ಇತ್ತು, ಏನು ಜೈನ ಮತಕ್ಕೆ ಸೇರಿ ನನ್ನ ಶರೀರವು ಮಲಿನವಾಗೋಯಿತು, ಮನಸ್ಸು ಮಲಿನವಾಗೋಯಿತು, ಅವರು ಕೊಟ್ಟ ಊಟವನ್ನು ಮಾಡಿ ಆಹಾರವನ್ನು ತೆಗೆದುಕೊಂಡು ಈ ಶರೀರವೂ ಮಲಿನವಾಯಿತು, ನನ್ನ ಮನಸ್ಸು ಮಲಿನವಾಗೋಯ್ತಲ್ಲ, ಇದನ್ನು ಶುದ್ಧಿಗೊಳಿಸ್ತಿದ್ರೆ ಹೇಗೆ ಅಂತ ಹೇಳಿ ಅಲ್ಲಿ ಆ ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಅಪ್ಪ ದೇವರೇ, ಈ ದೇಹ ಮಲಿನವಾಗೋಗ್ಬಿಟ್ಟಿದೆ, ಕಲುಷಿತವಾಗಿದೆ, ಆದ್ದರಿಂದ ನನಗೆ ಈ ತರಹ ದೇಹ ಬೇಡ, ಹಾಗೆ ಬದುಕಿರಬೇಕಾದರೆ ನಾನು ಈ ದೇಹ ಶುದ್ಧವಾಗಿ ಇರಬೇಕು, ಈ ಶುದ್ಧೀಕರಣವನ್ನು ನೀನೇ ಮಾಡಬೇಕು, ಶುದ್ಧೀಕರಣ ಮಾಡೋದು ನನಗೆ ಹೇಗೆ ಗೊತ್ತಾಗತ್ತೆ ಅಂತಂದರೆ, ನಿನ್ನನ್ನು ಇಷ್ಟು ಬೇಡ್ಕೊಳ್ತಾ ಇದ್ದೀನಲ್ಲ, ನನ್ನ ಭುಜಗಳ ಮೇಲೆ ತೋಳಿನ ಮೇಲೆ ಒಂದು ತ್ರಿಶೂಲದ ಮುದ್ರೆ ಮತ್ತು ನಂದಿ, ಈ ಮುದ್ರೆ ಎರಡೂ ತೋಳಿಗಳ ಮೇಲೆ ಅನುಗ್ರಹಿಸು, ಮುದ್ರೆ ಮಾಡು, ಪ್ರಿಂಟ್ ಮಾಡು, ಆವಾಗ ನಾನು ನಂಬ್ತೀನಿ ನೀನು ನನ್ನನ್ನು ಶುದ್ಧೀಕರಣಗೊಳಿಸಿದ್ದೀಯಾ, ನೀನು ನನ್ನನ್ನು ಒಪ್ಪಿಕೊಂಡಿದ್ದೀಯಾ ಅಂತ ನನಗೆ ಅನಿಸತ್ತೆ ಅಂತ ಹೇಳಿ ಇವರು ಬಹಳ ದೈನ್ಯದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಭಗವಂತನಿಯವರು ಪ್ರಾರ್ಥನೆಗೆ ಹೋಗೊಟ್ಟು ಒಂದು ಶಿವಗಣವನ್ನು, ಶಿವಭೂತವನ್ನು ಕಳಿಸಿ, ಇವ್ರಿಗೆ ಗೊತ್ತೇ ಇಲ್ಲ, ಆ ಶಿವಭೂತ ಶಿವಗಣವಾದ ಒಂದು ಗಣ ಬಂದು ಇವರ ತೋಳಿನ ಮೇಲೆ ನಂದಿಯ ಮತ್ತು ತ್ರಿಶೂಲದ ಮುದ್ರೆಯನ್ನು ಎರಡೂ ತೋಳುಗಳಲ್ಲಿ ಒತ್ತಿಬಿಟ್ಟು ಹೋಯಿತು. ಆಮೇಲೆ ನೋಡ್ಕೋತಾಳೆ, ನೋಡಿದ್ರೆ ಬಂದುಬಿಟ್ಟಿದೆ, ಪರಮಾನಂದವಾಗಿ ಹೋಯಿತು. ಅಯ್ಯ ದೇವರೇ ಭಗವಂತ, ನಾನು ಕೇಳಿದ್ದಕ್ಕೆ ನೀನು ತಕ್ಷಣ ಸ್ಪಂದಿಸಿ ಅದನ್ನು ನನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿದೆಯಲ್ಲ ಅಂತ ಬಹಳ ಬಹಳ ಆನಂದಪಟ್ಟು ಸಂತೋಷಗೊಂಡು, ಮತ್ತು ಮುದುಗುಂಡ್ರಮ್ಮನಂಥ ಒಂದು ಊರು, ಆ ಊರಿನಲ್ಲಿ ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದಕ್ಕೆ ಚಿದಂಬರಮ್ಮಗೆ ಬರ್ತಾರೆ. ಚಿದಂಬರಂನಲ್ಲಿ ದೇವಸ್ಥಾನದಲ್ಲಿ ನೋಡ್ತಾರೆ, ಇವರಿಗೆ ಪರಮಾನಂದವಾಗೋಗ್ಬಿಡುತ್ತೆ. ಆಹಾ, ಎಂಥ ದೇವರು ಇದು, ಈ ದೇವರನ್ನು ನೋಡಿದರೆ ಆನಂದ ತುಂದಿಲರಾಗಿದ್ದಾರೆ. ಅಲ್ಲಿ ಬೇಕಾದಷ್ಟು ಪದ್ಯಗಳನ್ನು ರಚನೆ ಮಾಡಿ ಹಾಡಿದ್ದಾರೆ. ಅದರಲ್ಲಿ ಒಂದು ಪದ್ಯದಲ್ಲಿ ಇವರು ಹೇಳುವ ವಿಷಯವನ್ನು ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಒಂದು ಪದ್ಯದಲ್ಲಿ ಇವರು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಇವರು ಹಾಡಿದ ಪದ್ಯ ಪೆರಿಯ ತಿರುತ್ತಾಂಡವ ಪದ್ಯಂ ಅಂತ ಹೆಸರು, ಇದು ಪ್ರಸಿದ್ಧವಾಗಿದೆ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪೆರುಂ ಪೆಟ್ರ ಪುಳಿಯೂರಾನೈ ಪೇಸಾದ ನಾಳೆಲ್ಲಾಂ ಪಿರವಾನಾಳೆ ಅಂತ ಭಗವಂತನನ್ನು ಹೊಗಳ್ತಾರೆ. ಅಂದರೆ ನಾನು ನಿನ್ನನ್ನು ಯಾವತ್ತು ಪುಳಿಯೂರಾನೈ ಅಂತಂದರೆ ನಟರಾಜ ಸ್ವಾಮಿಗೆ ರೆಫರ್ ಆಗ್ತಾ ಇದೆ, ಅಂತಹ ನಿನ್ನನ್ನು ಪೆರುಂ ಪೆಟ್ರ ಬಹಳ ಮಹಿಮೆಯುಳ್ಳ ನಿನ್ನನ್ನು ನಾನು ಯಾವತ್ತಾದರೂ ನೆನೆಸ್ಕೊಳ್ದಿದ್ರೆ ಆವತ್ತು ನಾನು ಬದುಕಿಲ್ಲ ಅಂತಲೇ ಅರ್ಥ. ಅಂದರೆ ಪ್ರತಿ ದಿವಸವೂ ಅವರು ಆತನನ್ನು ನೆನೆಸ್ಕೊಂಡಿದ್ದಾರೆ, ಹಾಡಿದ್ದಾರೆ, ನಾನು ಯಾವತ್ತಾದರೂ ನೆನೆಸ್ಕೊಳ್ಳಿಲ್ಲ ಅಂದರೆ ಆವತ್ತು ನಾನು ಬದುಕಿಲ್ಲ ಅಂತ ಅರ್ಥ ಅನ್ನೋ ಬರೋ ಥರ ಈ ಪದಿಗವನ್ನು ಹಾಡಿದ್ದಾರೆ. ಇಲ್ಲಿ ಸ್ವಲ್ಪ ದಿವಸ ಅದೇ ಥರ ಇದ್ದು ನಂತರ ಮುಂದಕ್ಕೆ ತಿರುವಾರೆಯೂರ್ ಅನ್ನುವ ಕ್ಷೇತ್ರ, ಮತ್ತು ತಿರುಪ್ಪುಗಳಿ ಅನ್ನುವ ಇನ್ನೊಂದು ಕ್ಷೇತ್ರ, ಎರಡು ದೇವಸ್ಥಾನಗಳಿಗೂ ಹೋಗಿ ಪದ್ಯಗಳನ್ನು ಹಾಡಿ ಶೀರ್ಗಾಳಿ ಅನ್ನುವ ಊರಿಗೆ ಬರ್ತಾರೆ. ಇವರಿಗೆ ಮೊದಲೇ ಗೊತ್ತು ಶೀರ್ಗಾಳಿಯಲ್ಲಿ ತಿರುಜ್ಞಾನ ಸಂಬಂಧರ್ ಅನ್ನುವ ಮಹನೀಯರು ಅಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತು. ಶೀರ್ಗಾಳಿಯಲ್ಲಿ ಇವರು ಯಾರು ಈ ತಿರುಜ್ಞಾನ ಸಂಬಂಧರ್ ಅಂತಂದರೆ, ತಿರುಜ್ಞಾನ ಸಂಬಂಧರನ್ನು ಮಹಾಮಹಿಮರಿಗೆ ಮಗುವಾಗಿದ್ದಾಗಲೇ, ಚಿಕ್ಕ ಮಗುವಾಗಿದ್ದಾಗ ಪಾರ್ವತೀದೇವಿಯು ತನ್ನ ಕೈಯಿಂದ ಹಾಲನ್ನು ಕುಡಿಸಿ, ಎಂತಹ ಹಾಲು, ಜ್ಞಾನವೆಂಬ ಹಾಲನ್ನು ಕುಡಿಸಿ, ಅದು ಹಾಲು ಕುಡಿತಾಳೇ ಆ ಮಗು ಜ್ಞಾನ ದೈವಜ್ಞಾನದಲ್ಲಿ ವಿಪರೀತವಾದ ಒಂದು ಭಕ್ತಿ ಹಾಡುವುದು ಇದೆಲ್ಲ ಬಂದುಬಿಡ್ತು. ಯಾಕೆಂದರೆ ಪಾರ್ವತಿ ಕೊಟ್ಟಿರೋ ಹಾಲಲ್ವಾ. ಅದರಿಂದ ದೊಡ್ಡವರಾಗಿದ್ದಾರೆ, ಮಹಾಮಹಿಮರಾಗಿದ್ದಾರೆ. ಎಷ್ಟು ವಯಸ್ಸಿನಲ್ಲಿ? 2-3 ವಯಸ್ಸಿನಲ್ಲಿ ಮಗುಗೆ ಕೊಟ್ಟಿದ್ದು. ಅವರು ಇಲ್ಲಿದ್ದಾರೆ, ಶೀರ್ಗಾಳಿನಲ್ಲಿದ್ದಾರೆ, ಅವರನ್ನು ನೋಡಬೇಕು ಅಂತ ಇವರಿಗೆ ಆಸೆಯಾಗಿ ಶೀರ್ಗಾಳಿಗೆ ಬಂದಿದ್ದಾರೆ. ಶೀರ್ಗಾಳಿನಲ್ಲಿ ಇವರಿಗೂ ಮೊದಲೇ ಗೊತ್ತು, ತಿರುಜ್ಞಾನ ಸಂಬಂಧರು, ಜ್ಞಾನ ಸಂಬಂಧರು, ಅವರ ಹೆಸರೇ ಹೇಳುತ್ತೆ, ಅವರು ಜ್ಞಾನದ ಒಂದು ಎಂಬಾಡಿಮೆಂಟ್. ಅವರಿಗೆ ಇವರು ಬರ್ತಾರೆ ಅಂತ ಗೊತ್ತು. ಊರು ಎಲ್ಲೆಲ್ಲೇ ಕಾದಿದ್ದಾರೆ. ತಿರುಜ್ಞಾನ ಸಂಬಂಧರು ಬಂದರು, ತಿರುವಿನಾವಕರಸರು ಬಂದರು, ತಿರುಜ್ಞಾನ ಸಂಬಂಧರು ನೋಡಿದ ತಕ್ಷಣ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡ್ಕೊಂಬಿಟ್ರು. ಇವರು ವಯಸ್ಸಿನಲ್ಲಿ ಬಹಳ ಹಿರಿಯರು, ಅವರು ಸುಮಾರು 7 ವರ್ಷ ಇರಬೇಕಷ್ಟೇ, ಮಗು ಇನ್ನು. ಆ ಮಗುವಿನ ಕಾಲಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆ ಮಗು ಕೇಳಬೇಕಾ, ಜ್ಞಾನವೇ ಒಂದು ಎಂಬಾಡಿಮೆಂಟ್ ಆಗಿರೋ ತಿರುಜ್ಞಾನ ಸಂಬಂಧ ಇವರನ್ನು ತಬ್ಬಿಕೊಂಡ್ಬಿಟ್ಟು ಅಪ್ಪಾ ಅಂತ ಕಿರುಚಾಗಿ ಅಪ್ಪರೇ ಅಂತ ಕರೆದು ಅಡ್ರೆಸ್ ಮಾಡಿ ಸಂಬೋಧಿಸಿ ಅವ್ರನ್ನ ಅಪ್ಕೊಂಬಿಡ್ತು. ಭಕ್ತಿ ತಂದೆ ಅನ್ನೋ ಥರ ಅರ್ಥ ಅಪ್ಪರ್ ಅಂತ. ಆವಾಗಲೇ ಇವರಿಗೆ ಅಪ್ಪರ್ ಅಂತ ಹೆಸರು ಬಂದಿದ್ದು, ಅಪ್ಪರ್ ಅಂತ ಪ್ರಸಿದ್ಧರಾಗಿದ್ದು. ಹೀಗೆ ಇವರ ಭೇಟಿಯಲ್ಲಿ ನಡೆಯಿತು. ಇಲ್ಲಿ ಈ ಶೀರ್ಗಾಳಿ ಬಗ್ಗೆ ಇವರು ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ಒಂದು ಪದಿಗವನ್ನು ಹಾಡಬೇಕಲ್ಲ ನೀವು ಅಂತ ತಿರುಜ್ಞಾನ ಸಂಬಂಧರು ಇವರಿಗೆ ಹೇಳ್ತಾರೆ. ಆವಾಗ ಮಗು ಅಂತ ಹೇಳ ಅವರಿಗೆ ಖಂಡಿತವಾಗಿ ಮಗು ಅನ್ನೋ ಭಾವನೆ ಇಲ್ಲ, ಬಹಳ ದೊಡ್ಡ ಜ್ಞಾನಿ ಅಂತಾರೆ ಇವರಿಗೆ ಭಾವನೆ, ದೊಡ್ಡ ಜ್ಞಾನಿ. ತಿರುನಾವಕರ್ಸರು ಏನು ಮಾಡಿದ್ರು, ಅದರಂತೆ ಒಂದು ಪದಿಗವನ್ನು ಹಾಡಿದ್ರು. ಆ ಶೀರ್ಗಾಳಿ ಅಥವಾ ಶೀರಾಳಿ ಆ ಊರಿಗೆ ಅನೇಕ ಹೆಸರುಗಳಿವೆ, ಬ್ರಹ್ಮಪುರಿ ಅಂತಲೂ ಹೆಸರಿದೆ ಅಂತ ಕಾಣುತ್ತೆ. ಸರಿ, ಅವರು ಈ ಥರ ಹೇಳಿದರು, ಪದಿಗವನ್ನು ಹಾಡಿದ್ರು. ಒಂದು ಕಾಲದಲ್ಲಿ ಪ್ರಳಯವಾಯಿತು, ಜಲಪ್ರಳಯವಾಯಿತು. ಜಲಪ್ರಳಯವಾದಾಗ ಎಲ್ಲ ಮುಳುಗೋಗ್ತಾ ಇದೆ. ಈ ಶ್ರೀಗಾರವಣ್ಣ ಚಿದಂಬರಕ್ಕೆ ಹತ್ತಿರವೇ, ಸಮುದ್ರ ತೀರದಲ್ಲೇ ಇದೆ, ಹತ್ತಿರವೇ ಇದೆ. ಜಲಪ್ರಳಯವಾಗೋದಾಗ ಎಲ್ಲ ಪ್ರದೇಶವೂ ಮುಳುಗೋಗಿದೆ. ಆಗ ಪರಮೇಶ್ವರನು ಪಾರ್ವತಿ ಸಮೇತರಾಗಿ ಅಲ್ಲಿ ಓಂ ಅನ್ನುವ ಪ್ರಣವರೂಪದ ಒಂದು ದೋಣಿಯಲ್ಲಿ ಕುಳಿತು ಎಲ್ಲರನ್ನೂ ಸಂರಕ್ಷಿಸಿದರು. ದೇವತೆಗಳೆಲ್ಲರೂ ಈ ಶಿವಪಾರ್ವತಿಯರ ಮುಂದೆ ಪಕ್ಷಿಗಳ ರೂಪದಲ್ಲಿ ಬಂದು ಕುಳಿತು ಹೀಗೆ ಆ ಊರನ್ನು ಇವರು ರಕ್ಷಿಸಿದರು ಅಂತ ಇದೆ. ಇದನ್ನು ಪದಿಗ ರೂಪವಾಗಿ ಇವರು ಹಾಡಿ ಆ ದೇವರನ್ನು ಮೆಚ್ಚಿಸಿದರು. ಈ ಥರ ಪದಿಗವನ್ನು ಹಾಡಿದರು ಆ ಶೀರ್ಗಾಳಿನಲ್ಲಿ. ಇವರು ಸ್ವಲ್ಪ ದಿವಸ ಅಲ್ಲಿ ಇಬ್ಬರೂ ಇದ್ದರು ಶೀರ್ಗಾಳಿಯಲ್ಲಿ. ಅಲ್ಲಿಂದ ಮುಂದಕ್ಕೆ ಇವರು ಪ್ರಯಾಣ ಮಾಡಿದರು. ತಿರುವಾರಯೂರ್ ಮತ್ತು ಅದೆಲ್ಲ ಆಯಿತು. ಇವರು ದೋಣಿಯಲ್ಲಿ ಕುಳಿತು ಪಾರ್ವತಿ ಪರಮೇಶ್ವರರು ಇಲ್ಲಿ ಊರನ್ನು ರಕ್ಷಿಸಿದ್ರಿಂದ ಈ ಊರಿನಲ್ಲಿ ದೋಣಿಯಪ್ಪರನ್ನೋ ದೇವಸ್ಥಾನ ಇವರದೇ. ಈ ದೇವಸ್ಥಾನವು ಕೂಡ ದೋಣಿಯ ರೂಪದಲ್ಲಿಯೇ ಇದೆ ಅಂತ ಕಾಣುತ್ತೆ. ಯಾವಾಗಲಾದರೂ ಹೋದಾಗ ಈ ದೇವಸ್ಥಾನವನ್ನು ನೋಡಬಹುದು. ಮತ್ತು ಅಲ್ಲಿಂದ ಮುಂದಕ್ಕೆ ತಿರುಕೋಳಕಂ ಅನ್ನೋ ಊರಿಗೆ ಇತರ ಕ್ಷೇತ್ರಗಳನ್ನೆಲ್ಲ ನೋಡಿಕೊಂಡು ಇವರ ಜೊತೆ ತಿರುಜ್ಞಾನ ಸಂಬಂಧರ ಜೊತೆ ತಿರುನಾಕರ್ಸರ್ವರು ತಿರುಕೋಲಕ ಅನ್ನೋ ಊರಿಗೆ ಅವರು ಬಂದಿರ್ತಾರೆ. ಅಲ್ಲಿ ಪದಿಗವನ್ನು ಹಾಡ್ತಾರೆ. ತಿರುಕೋಲಕಂನಲ್ಲಿ ಅವರು ತಿರುಜ್ಞಾನ ಸಂಬಂಧರು ವಾಪಸ್ ಹೊರಟೋಗ್ತಾರೆ. ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಬೆಳೆಸ್ತಾರೆ. ಅಂದರೆ ಅಲ್ಲಿಂದ ತಿರುವಾಡುತರೈ ಅನ್ನೋ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮುಂದೆ ತಿರುಶಕ್ತಿ ಮುತ್ರಂ ಅದು ಶಕ್ತಿ ಅನ್ನೋದು ತಮಿಳಲ್ಲಿ ಶಕ್ತಿಯಾಗಿದೆ. ತಿರುಶಕ್ತಿ ಮುತ್ರಂ ಅಂತ ಆ ಸ್ಥಳ. ಆ ಸ್ಥಳದಲ್ಲಿ ಶಿವಕೊರುಂದೀಶ್ವರ ಅನ್ನೋದು ಈಶ್ವರನ ಹೆಸರು, ಪೆರಿಯ ನಾಯಕಿ ಅನ್ನೋದು ಅಮ್ಮನವರ ಹೆಸರು. ಅಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಇವರಿಗೆ ಒಂದು ಅಳುಕು, ನಾ ಮೊದಲೇ ಹೇಳದ್ನಲ್ಲ, ತಮ್ಮ ಶರೀರವು ಮಲಿನವಾಗಿದೆ, ಈ ಜೈನ ಮತಕ್ಕೆ ಸೇರಿ ಹಾಳಾಯಿತು ಅನ್ನೋ ಒಂದು ಅಳುಕು ಇದ್ದೇ ಇತ್ತು. ತ್ರೀ ಅದನ್ನೇ ಅವರು ಹೇಳ್ತಾರೆ, ಹಾಡ್ತಾರೆ. ನನಗೆ ಈ ಥರ ಆಗ್ಬಿಟ್ಟಿದೆಯಲ್ಲಪ್ಪ ಈಶ್ವರ, ನನಗೆ ಈ ಶರೀರ ಯಾಕೋ ಹಿಂಸೆ ಕೊಡ್ತಾ ಇದೆ, ಶುದ್ಧಿ ಆಗಬೇಕು, ನೀನು ಒಂದು ಕೃಪೆ ಮಾಡಬೇಕಲ್ಲ ಭಗವಂತ, ನಿನ್ನ ಪಾದಾರವಿಂದಗಳನ್ನು ನನ್ನ ತಲೆ ಮೇಲಿಟ್ಟು ನನ್ನನ್ನು ಅನುಗ್ರಹಿಸು ಅಂತ ಈ ಊರಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಗೆ ಹೋಗೊಟ್ಟ ಪರಮಾತ್ಮ ಏನು ಹೇಳ್ತಾನೆ, ಸರಿಪ್ಪ ಆದರೆ ನೀನು ಮುಂದಿನ ಊರು ತಿರುನಲ್ಲೂರು ಅಂತ ಒಂದು ಊರಿದೆ, ಆ ಊರಿಗೆ ಬಾ, ಆ ಊರಿನಲ್ಲಿ ನಿನಗೆ ಈ ಅನುಗ್ರಹ ನಡೆಯುತ್ತೆ ಅಂತ ಹೇಳಿದರು. ಅದು ಶಿವನ ಆಜ್ಞೆ, ಅಂದರೆ ಪ್ರೀತಿಯಿಂದ ಮಾಡಿದ ಒಂದು ಅಪ್ಪಣೆ. ಅದರಂತೆ ಅವರು ತಿರುನಲ್ಲೂರಿಗೆ ಬಂದು ಈ ಥರ ಪ್ರಾರ್ಥನೆಯನ್ನು ಹೇಳ್ತಾರೆ. ನನಗೆ ನನ್ನ ತಲೆ ಮೇಲೆ ಪಾದಾರವಿಂದಗಳನ್ನು ಇಟ್ಟು ನನ್ನನ್ನು ಅನುಗ್ರಹ ಮಾಡಪ್ಪ ಈಶ್ವರ ಅಂತ ಹೇಳಿದಾಗ, ಅದರಂತೆಯೇ ಕರುಣಾಮಯನಾದ ಈಶ್ವರನು ತನ್ನ ಪಾದಾರವಿಂದಗಳನ್ನು ಇವರ ತಲೆಯ ಮೇಲೆ, ಶಿರಸ್ಸಿನ ಮೇಲೆ ಇರಿಸ್ತಾರೆ. ಬಹಳ ಸಂತೋಷಪಟ್ಟುಬಿಡ್ತಾರೆ. ಆಹಾ, ನನ್ನ ಈಶ್ವರನು ನಾನು ಕೇಳಿದ್ದಕ್ಕೆಲ್ಲ ಅನುಗ್ರಹಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಇವರು ತಿರುನಲ್ಲೇರಿನಲ್ಲಿ ಬಹಳ ಸಂತೋಷಭರಿತರಾಗಿರ್ತಾರೆ. ಈಗಲೂ ಸಹ ವೈಷ್ಣವ ದೇವಸ್ಥಾನಗಳಲ್ಲಿ ಹೋದರೆ ಭಕ್ತಾದಿಗಳ ಮೇಲೆ ವಿಷ್ಣುವನ ಪಾದ ಅಂತ ಸಂಕೇತಗೊಂಡಿರುವ ಷಡಾರಿ ಅನ್ನುವ ಒಂದು ಶಿವ ವೈಷ್ಣವ ಭಕ್ತರಂಗ ತಲೆ ಮೇಲೆ, ಶಿರಸ್ಸಿನ ಮೇಲೆ ಇಡ್ತಾರೆ. ಅದು ವಿಷ್ಣುವಿನ ಪಾದಾರವಿಂದಗಳು ಅಂತ ಭಾವನೆ. ಅದೇ ತರಹ ಯಾವ ಶಿವದ ದೇವಸ್ಥಾನದಲ್ಲಿಯೂ ಇಲ್ಲ, ಆದರೆ ಈ ದೇವಸ್ಥಾನದಲ್ಲಿ ತಿರುನಲ್ಲೂರಿನಲ್ಲಿ ತಿರುನಾವಕ್ಕರಸರ ಮೇಲೆ ಅವರ ಶಿರಸ್ಸಿನ ಮೇಲೆ ಶಿವನು ಪಾದಾರವಿಂದಗಳನ್ನು ಇಟ್ಟದ್ದರಿಂದ ಅಲ್ಲಿ ಆ ದೇವಸ್ಥಾನದಲ್ಲಿ ಹೋದರೆ ಭಕ್ತರಿಗಳಿಗೆ ಶಿವನ ಪಾದಾರವಿಂದಗಳ ಸಂಕೇತವಾಗಿರ್ತಕ್ಕಂಥ ಷಡಾರಿಯನ್ನು ಭಕ್ತರ ಮೇಲೆ ಇಡ್ತಾರೆ. ಇದು ಇವತ್ತಿಗೂ ಉಂಟು. ಅಲ್ಲಿಂದ ಮುಂದೆ ಇದು ಈ ಘಟನೆ ನಡೆಯಿತು, ಬಹಳ ಸಂತೋಷವಾಗಿ ಹೋಯಿತು. ಶಿವನ ಪಾದಾರವಿಂದ ಯಾರಿಗೆ ಸಿಗತ್ತೆ, ಯಾರಿಗೆ ಸಿಗತ್ತೆ, ಎಂಥೆಂಥ ಅವರು ತಪಸ್ಸು ಮಾಡಿದ್ರೂ ಸಿಕ್ಕುವುದಿಲ್ವಲ್ಲ, ಅಂಥದ್ದು ನನಗೆ ಕರುಣೆ ಆಯಿತಲ್ಲ ಅಂತ ಇವರು ಬಹಳ ಆನಂದಪಟ್ಟು ಅಲ್ಲಿಂದ ಮುಂದೆ ತಿರುನಲ್ಲೂರು ಇಂದ ಮುಂದೆ ಇವರು ತಿಂಗಳೂರು ಅನ್ನುವ ಊರಿಗೆ ಬರ್ತಾರೆ. ಈ ತಿಂಗಳೂರಿನಲ್ಲಿ ಏನು ವಿಶೇಷ ಅಂತಂದರೆ, ಆ ಊರಿನ ಶಿವನ ಶಿವನ ಮೇಲೆ ಪುರಟ್ಟಾಸಿ ಮತ್ತು ಪಂಗುಣಿ ತಮಿಳು ಮಾಸಗಳ ಹೆಸರು ಇವು. ಅಂದರೆ ಭಾದ್ರಪದ ಮತ್ತು ಫಾಲ್ಗುಣ ಮಾಸದ ಪೌರ್ಣಮಿಯ ದಿವಸ, ಹಿಂದಿನ ದಿವಸ ಮತ್ತು ಪೌರ್ಣಮಿ ದಿವಸ ಮತ್ತು ಮುಂದಿನ ದಿವಸ, ಈ ಮೂರು ದಿವಸಗಳಲ್ಲಿ ಎರಡು ತಿಂಗಳಲ್ಲಿಯೂ ಚಂದ್ರನ ಕಿರಣಗಳು ಈ ಈಶ್ವರನ ಮೇಲೆ ಬೀಳುತ್ತೆ ಅನ್ನುವುದು ಒಂದು. ಅದು ಅಲ್ಲದೆ ಈ ಊರು ಚಂದ್ರನಿಗೆ ಸೇರತಕ್ಕಂಥ ಯಾತ್ರಾ ಸ್ಥಳ. ಈ ತಿರುನಲ್ಲಾರು ಅದೆಲ್ಲ ಗ್ರಹಗಳ ದೇವಸ್ಥಾನ ಇದೆಯಲ್ಲ, ಅದು ಈ ಊರು ಚಂದ್ರಗ್ರಹನಿಗೆ ಮೀಸಲಾದಂಥ ಸ್ಥಳ ಅಂತ ಹೇಳಲ್ಪಟ್ಟಿದೆ. ಈ ಊರಿಗೆ ತಿಂಗಳೂರಿಗೆ ನಮ್ಮ ತಿರುನಾವಕ್ಕರಸರು ಬರ್ತಾರೆ. ಇಲ್ಲಿ ಏನು ನಡೆಯುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ.
2: ಓಂ ನಮ ಶಿವಾಯ. ಡಿಯರ್ ಯೂಸರ್ಸ್ ಆಫ್ ಶೈವಂ ಡಾಟ್ ಆರ್, ವಿ ಆರ್ ವೆರಿ ಮಚ್ ಡಿಲೈಟೆಡ್ ಟು ದಟ್ ಯು ಆಲ್ ನೋ ದಟ್ ಡ್ಯೂ ಟು ದ ಶವರ್ ಆಫ್ ಗ್ರೇಸ್ ಫ್ರಮ್ ಅಲ್ಮೈಟಿ ಲಾರ್ಡ್ ಶಿವ ಅಂಡ್ ದಿ ಕಂಟಿನ್ಯೂಸ್ ಸಪೋರ್ಟ್ ಫ್ರಮ್ ಎಸ್ಟೀಮ್ಡ್ ಯೂಸರ್ಸ್ ಲೈಕ್ ಯು, ಅವರ್ ಶೈವಂ ಡಾಟ್ ಆರ್ ವೆಬ್ಸೈಟ್ ಹ್ಯಾಡ್ ಪಾಸ್ಡ್ 26 ಸಕ್ಸಸ್ಫುಲ್ ಇಯರ್ಸ್ ಆಫ್ ಸರ್ವಿಸ್ ಇನ್ ದ ವರ್ಲ್ಡ್ ಆಫ್ ಶೈವಂ, ಆ್ಯಂಡ್ ಇಟ್ ಈಸ್ ಆಲ್ ಸೆಟ್ ಟು ಸಸ್ಟೈನ್ ದ ಸೇಮ್ ವಿತ್ ಲಾಟ್ ಮೋರ್ ನ್ಯೂ ಫೀಚರ್ಸ್ ಇನ್ ದ ಫೋರ್ಥ್ ಕಮಿಂಗ್ ಇಯರ್ಸ್ ಆಸ್ ವೆಲ್. ಆ್ಯಡಿಂಗ್ ಟು ದಟ್, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thiruneriya Tamilosi radios in Shiva Tattvam radio only. Thanks for your esteemed support. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್, ದಿ ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ಸ್ಪಿರಿಚುವಲ್ ಮ್ಯೂಸಿಕ್. ಇನ್ ದಿಸ್ ಯು ಆರ್ ಅಬೌಟ್ ಟು ಲಿಸನ್ ವೇದ ಮಂತ್ರಂ. ದಿ ಟೈಟಲ್ ಇಸ್ ಶಿವ ಸುಪ್ರಭಾತಂ, ಪ್ರೆಸೆಂಟೆಡ್ ಬೈ vedamantram.com team. ಓಂ ನಮಃ ಶಿವಾಯ.

ಭಾರತಾಯ ನಮಃ, ಸುಧಿಯೇ ನಮಃ, ಸೋಮಪಾಯ ನಮಃ, ಅಮೃತಪಾಯ ನಮಃ, ಸೌಮ್ಯಾಯ ನಮಃ, ಮಹಾನೀತಯೇ ನಮಃ.

ಧಿಪಾಯ ನಮಃ ಲೋಕಬಂಧವೇ ನಮಃ ಲೋಕನಾಥಾಯ ನಮಃ ಕೃತಜ್ಞಾಯ ನಮಃ ಕೃತಭೂಷಣಾಯ ನಮಃ ಅನಪಾಯಾಯ ನಮಃ ಅಕ್ಷರಾಯ ನಮಃ ಶಾಂತಾಯ ನಮಃ ಸರ್ವಶಸ್ತ್ರಭೃತಾಂಬರಾಯ ನಮಃ ತೇಜೋಮಯಾಯ ನಮಃ

0: நமஸ் சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் கூற்றுவ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: ஸ்ரீ குருபியோ நம. எல்லா மகனியர்களிகளுக்கும் நமஸ்கார. இந்த வீடியோ பிரவச்சனவன்ன பிராரம்பிசுவதக்கே முதலு ಒಂದು ಸಂಸ್ಕೃತ ಸುಭಾಷಿತ ಹೀಗಿದೆ. ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾಹಿ ಸಾಧವಃ ಕಾಲೇನ ಫಲತೆ ತೀರ್ಥಂ ಸದ್ಯಃ ಸಾಧು ಸಮಾಗಮಃ. ಇದು ಸುಭಾಷಿತ. ಇದರ ಅರ್ಥ ಏನು ಅಂತಂದರೆ, ಸಾಧುಗಳನ್ನು, ಋಷಿಗಳನ್ನು, ಮಹನೀಯರುಗಳನ್ನು ದರ್ಶನ ಮಾತ್ರದಿಂದಲೇ ನಮಗೆ ಒಂದು ತೀರ್ಥಯಾತ್ರೆ ಮಾಡಿದರೆ ಎಷ್ಟು ಫಲವು ಸಿಗತ್ತೋ ಆ ಥರ ಒಂದು ಫಲವು ಸಿಗತ್ತೆ. ತೀರ್ಥಯಾತ್ರೆ ಮಾಡಿದರೆ, ದೇವರನ್ನು ದರ್ಶನ ಮಾಡಿದರೆ ಏನು ಫಲವು ಸಿಗತ್ತೋ ಅದರಂತೆ ಸಿಗತ್ತೆ. ಆದರೆ ವ್ಯತ್ಯಾಸವೇನು ಅಂತಂದರೆ, ಕಾಲೇನ ಫಲತೆ ತೀರ್ಥಂ, ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದರೆ ಅದರ ಫಲವು ನಮಗೆ ತಕ್ಷಣವೇ ಸಿಕ್ಕುವುದಿಲ್ಲ, ಎಷ್ಟೋ ಸ್ವಲ್ಪ ಕಾಲವಾದ ಮೇಲೆ ಸಿಗತ್ತೆ. ಆದರೆ ಇವು ಸಾಧುಗಳನ್ನು, ಸಂತರುಗಳನ್ನು ದರ್ಶನ ಮಾಡಿದರೆ ತಕ್ಷಣವೇ ನಮಗೆ ಫಲ ಸಿಗತ್ತೆ. ಅವರು ಹೇಳುವ ಒಳ್ಳೆಯ ಮಾತುಗಳಿಂದ, ಉಪದೇಶಗಳಿಂದ ನಮಗೆ ತಕ್ಷಣವೇ ಅದರ ಫಲ ಸಿಕ್ಕಿಬಿಡುತ್ತೆ ಅಂತ ಈ ಸುಭಾಷಿತದ ಅರ್ಥ. ಇನ್ನು ಈ ದಿನದ ವಿಡಿಯೋಗೆ ಹೋಗೋಣ. ಈ ದಿನದ ವಿಡಿಯೋದಲ್ಲಿ ಕೂಟ್ರುವ ನಾಯನಾರ್ ಅನ್ನುವ ನಾಯನಾರ್ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಸುಂದರಮೂರ್ತಿ ನಾಯನಾರ್ ಅವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಆರ್ಕೊಂಡ ವೇರ್ಕೂಟ್ರನ್ ಕಲಂದೈಕೋನ್ ಅಡಿಯೇ ಅಂತ ಹೇಳಿದ್ದಾರೆ. ಈ ವಾಕ್ಯದ ಅರ್ಥ ಏನು ಅಂತಂದರೆ, ಈ ನಾಯನಾರ್ ಕೈನಲ್ಲಿ ಯಾವಾಗಲೂ ಒಂದು ಹರಿತವಾದ ಈಟಿ ಅಥವಾ ಭರ್ಜಿ ಇರ್ತಾ ಇತ್ತು. ಆ ಭರ್ಜಿಯನ್ನು ಇಟ್ಕೊಂಡು ಕಲಂದೈ ಅನ್ನುವ ಈ ಊರಿನ ಪ್ರದೇಶದ ರಾಜ ಇವರು, ಅವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ನಿಜಗುಣ ಶಿವಯೋಗಿ ಅವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ. ಮನಸಿಜಾರಿಯ ಪಾದ ವನಜಮಂ ಪೊತ್ತು ಪಾವನತೆಯಿಂದರ ಸುತನವಾಂತ ವೇಳ್ಕೂತ್ತರೆನಗೆ ಸಂಪೋದಿರಿಸುವುದು. ಇದು ನಿಜಗುಣ ಶಿವಯೋಗಿ ಅವರ ಪುಸ್ತಕದಿಂದ ಬಂದಿರೋದು. ನನಗೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಕೊಪ್ಪಳದಲ್ಲಿರ್ತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮಿಯವರು ಈ ನಿಜಗುಣ ಶಿವಯೋಗಿಯವರು ರಚಿಸಿರುವ ಪುಸ್ತಕವನ್ನು ದಯಮಾಡಿಸಿ ಅನುಗ್ರಹಪಡಿಸಿದ್ದಾರೆ. ಅದರಿಂದ ಈ ವಾಕ್ಯವನ್ನು ನಿಮಗೆ ಹೇಳೋಕ್ಕೆ ಸಾಧ್ಯವಾಗಿದೆ. ಅವರಿಗೂ ಕೃತಜ್ಞತೆಗಳು, ನಮಸ್ಕಾರಗಳು. ಇದು ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿರೋ ಮಾತು. ಇನ್ನು ಇವರ ಚರಿತ್ರೆಯನ್ನು ಹೇಳುವುದಾದರೆ, ಕಳಂದೈ ಅನ್ನುವುದು ಇವರು ಕುಟ್ರುವ ನಾಯನಾರ್ ಇದ್ದಂತಹ ಪ್ರದೇಶ, ಸ್ಥಳ. ಇವರು ಬಹಳ ಪರಮ ಭಕ್ತರು, ಶಿವನ ಭಕ್ತರು. ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಶಿವಶರಣರು ಅಂದರೆ ಅಷ್ಟು ಸೇವೆ ಮಾಡಿಸುವರು. ಅವರನ್ನು ಸತ್ಕರಿಸುವುದು, ಅವರಿಗೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಪೂರೈಸುವುದು, ಹೀಗೆ ಇವರು ಶಿವಶರಣರಿಗೆ, ಶಿವಭಕ್ತರಿಗೆ ಬಹಳ ಸೇವೆಯನ್ನು ಮಾಡ್ತಾ ಇದ್ದವರು. ಇದು ಈ ಕಾರಣದಿಂದಾಗಿ ಶಿವನಿಗೆ ಪ್ರೀತಿಯಾಗಿ ಇವರಿಗೆ ಬೇಕಾದಷ್ಟು ಐಶ್ವರ್ಯ, ಧನ ಸಂಪತ್ತು ಎಲ್ಲವನ್ನು ಕರುಣಿಸಿ ಮತ್ತು ಇವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದ. ಇದರಿಂದ ಇವರೇನು ಮಾಡಿದ್ರು, ಅಕ್ಕಪಕ್ಕದಲ್ಲಿದ್ದ ಚೋಳ ರಾಜ್ಯ ಮತ್ತು ಪಾಂಡ್ಯ ರಾಜ್ಯದಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ರಾಜರು, ಸುತ್ತಮುತ್ತಲಿದ್ದ ರಾಜರುಗಳನ್ನೆಲ್ಲ ಜಯಿಸ್ತಾ ಜಯಿಸ್ತಾ ಜಯಿಸ್ತಾ ಬಂದು ಒಳ್ಳೆಯ ದೊಡ್ಡ ಪಾಳೆಗಾರರೇ ಆದರು. ಮತ್ತು ಒಳ್ಳೆ ಬಲಶಾಲಿ ಅಲ್ವಾ, ಒಳ್ಳೆ ಬಲಶಾಲಿಯಾಗಿ ಎಲ್ಲ ಒಂದು ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡರು. ಕಟ್ಟಿಕೊಂಡು, ಆದರೆ ಪರಮಶಿವ ಭಕ್ತರು ಅದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಮುಂದೆ ಈ ಪಾಯಿಂಟ್ ಯಾಕೆ ಹೇಳಿದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈ ಥರ ಎಲ್ಲರನ್ನು ಗೆದ್ದು ಒಂದು ನಾನು ಒಬ್ಬ ರಾಜ ಅಂತ ಸಂಪಾದಿಸ್ಕೊಂಡ್ರು, ಎಲ್ಲರನ್ನು ಗೆದ್ದು ರಾಜ ಆದರು. ಇವರಿಗೆ ಒಂದು ಆಸೆ ಬಂತು, ರಾಜ ಆದರೂ ಕೂಡ ನನಗೆ ಕಿರೀಟಧಾರಣೆಯಾಗಿ ಒಬ್ಬ ರಾಜನಾಗಿ ರೆಕಗ್ನಿಷನ್ ಬೇಕಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ಚಿದಂಬರಂಗೆ ಹೋಗಿ ಚಿದಂಬರಂನಲ್ಲಿ ಅಲ್ಲಿ ಇದ್ದ ಅಂದನರುಗಳು ಅಂದರೆ ಬ್ರಾಹ್ಮಣರುಗಳು ಪೂಜೆ ಮಾಡ್ತಕ್ಕ ಎಂಥ ಪೂಜಾರಿಗಳನ್ನು ಅಂದನರುಗಳನ್ನು ಹೋಗಿ ಕೇಳಿಕೊಂಡ್ರು, ನೋಡಿ ನಾನು ಈ ಥರ ರಾಜನೇ, ನನಗೆ ಕಿರೀಟ ಇಟ್ಟು ನೀವು ದೇವಸ್ಥಾನದಲ್ಲಿ ನನಗೆ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡಬೇಕು ಅಂತ ಅವರನ್ನು ಹೋಗಿ ಕೇಳಿಕೊಂಡ್ರು. ಇವರು ಬಹಳ ಬಲಶಾಲಿಯಲ್ವೇ, ಸರಿ ಅವರು ಆ ಬ್ರಾಹ್ಮಣರು ಹೇಳಿದ್ರು, ಪೂಜೆ ಮಾಡ್ತಕ್ಕಂಥ ಬ್ರಾಹ್ಮಣರುಗಳು ಹೇಳಿದ್ರು, ಅಪ್ಪ ನೋಡು ಇಲ್ಲಿ ನಮ್ಮದೊಂದು ನಿಯಮ ಇದೆ. ಹೆದರ್ಕೊಂಡೇ ಹೇಳಿದ್ರು, ಯಾಕೆಂದರೆ ಇವನು ಬಹಳ ಬಲಶಾಲಿ ಅಂತ ಗೊತ್ತು, ಏನಾದರೂ ಕೂಡ ವ್ಯತ್ಯಾಸವಾಗಿ ಆದೀತು ಅಂತ ಹೇಳಿಬಿಟ್ಟು ಭಯಪಟ್ಕೊಂಡು, ಆದರೆ ಹೇಳಿದ್ರು, ನೋಡಪ್ಪ ಇಲ್ಲಿ ಒಂದು ನಮ್ಮದು ಒಂದು ನಿಯಮ ಇದೆ, ನಾವೆಲ್ರಿಗೂ ಕಿರೀಟ ಇಟ್ಟುಬಿಟ್ಟು ರಾಜರನ್ನು ಮಾಡೋಕ್ಕಾಗೋದಿಲ್ಲ, ಪಟ್ಟಾಭಿಷೇಕ ಮಾಡೋಕ್ಕಾಗೋದಿಲ್ಲ, ಚೋಳ ರಾಜನ ವಂಶದವರಿಗೆ ಮಾತ್ರ ನಾವು ಮಾಡ್ತಕ್ಕದ್ದು, ಆದ್ದರಿಂದ ನಿನಗೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಯಾಕೆ ಇವರು ಚಿದಂಬರಂ ನಟರಾಜನ ದೇವಸ್ಥಾನದ ಅಂದನಗಳ ಬಗ್ಗೆ ಹೋಗಿ ಕೇಳಿದರು ಅಂತ ಹೇಳಿದರೆ, ಚಿದಂಬರಂ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ದೀಕ್ಷಿತರುಗಳು ಅನ್ನಿಸ್ಕೊಳ್ಳುವಂಥ ಅರ್ಚಕರು ಸಾಮಾನ್ಯರಾದವರಲ್ಲ. ಇದನ್ನು ನಾನು ಒಂದು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೇನೆ, ಅವರು ಮೊದಲಿನಿಂದಲೂ ಬಂದಂತಹ ಅರ್ಚಕರು, ಬೇರೆ ಯಾರಿಗೂ ಅಲ್ಲಿ ಅರ್ಚನೆ ಮಾಡೋದಕ್ಕೆ ಅಧಿಕಾರವಾಗಲಿ ಒಂದು ಹಕ್ಕು ಇರೋದಿಲ್ಲ, ಅವರಿಗೆ ಮಾತ್ರ ಉಂಟು. ಅಷ್ಟು ಮಹಾಮಹಿಮರು ಅವರು ಮಾತ್ರ ಚೋಳರಾಜರುಗಳಿಗೆ ಪಟ್ಟಾಭಿಷೇಕವನ್ನು ಮಾಡತಕ್ಕಂಥ ಅರ್ಹತೆಯನ್ನು ಉಳ್ಳವರು. ಸೊ ಅದರಿಂದ ಇವರು ಹೋಗಿ ಆ ಅರ್ಚಕರನ್ನು ಕೇಳಿಕೊಂಡ್ರು, ನನಗೆ ಪಟ್ಟಾಭಿಷೇಕ ಮಾಡಿ ಕಿರೀಟವನ್ನು ತಲೆ ಮೇಲೆ ಇರಿಸಿ ನನ್ನನ್ನು ರಾಜನನ್ನಾಗಿ ಮಾಡಿ, ಒಂದು ಅಫಿಷಿಯಲ್ ಇದು ಬೇಕು ಸ್ಟ್ಯಾಂಪ್, ಅದಕ್ಕೆ ಕೇಳಿಕೊಂಡ್ರು. ಆಗ ಆ ಅಂದನರುಗಳು ಅಂದರೆ ಆ ದೀಕ್ಷಿತರುಗಳು ಹೇಳಿದ್ರು, ಅಪ್ಪ ನೋಡು ಇದು ಹಾಗೆ ಆಗುವುದಿಲ್ಲ, ಚೋಳರಾಜರ ವಂಶದವರಿಗೆ ಮಾತ್ರ ನಾವು ಈ ಥರ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡೋದಕ್ಕೆ ಅಧಿಕಾರವಿರುತ್ತದೆ, ಬೇರೆಯವರಿಗೆ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಬಹಳ ವಿನಯದಿಂದ ಆತನಿಗೆ ಹೇಳಿದರು. ಇದರಿಂದ ಬಹಳ ನೊಂದುಕೊಂಡ ಅವ, ನೊಂದುಕೊಂಡ್ಬಿಟ್ಟು ಹಾಗಾ ಅಂತ ಹೇಳಿದ್ರು, ಬಂದ್ಬಿಟ್ಟು ಅಲ್ಲಿಂದ. ಆದರೆ ಈ ದೀಕ್ಷಿತರುಗಳು ಇದ್ರಲ್ಲ ಅರ್ಚಕರು, ಅವರಿಗೆ ಇವನು ಬಹಳ ಬಲಿಷ್ಠ ಅನ್ನೋದರ ಅರಿವಿನಿಂದ ಏನು ಮಾಡಿದ್ರು, ಅವರು ಭಯಪಟ್ಟರು, ಇನ್ನು ಇವನಿಂದ ನಮಗೆ ಏನಾದರೂ ತೊಂದರೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಅವರೆಲ್ಲರೂ ಆ ಊರು ಬಿಟ್ಟೇ ಓಡಿ ಹೋದರು. ಒಬ್ಬರು ಮಾತ್ರ ದೀಕ್ಷಿತರು ಅಲ್ಲಿ ದೇವರ ಪೂಜೆ ಮಾಡೋದಕ್ಕೋಸ್ಕರ ಉಳಿಕೊಂಡ್ರು. ಅವರನ್ನು ಈತ ಹೋಗಿ ಕೇಳಿದ, ನನಗೆ ಈ ಥರ ಕಿರೀಟ ಧಾರಣೆ ಮಾಡಿ ರಾಜನನ್ನಾಗಿ ಮಾಡಿ ಅಂತ. ಅವರು ಹೇಳಿದರು, ಆಗಲ್ಲಪ್ಪ ಅದು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಅಧಿಕಾರವೇ ಇಲ್ಲ, ಹಾಗೆ ಚೋಳ ವಂಶದ ರಾಜರಿಗೆ ಮಾತ್ರ ಮಾಡೋದಕ್ಕೆ ನಮಗೆ ಅಧಿಕಾರವಿದೆ, ನಿನಗೆ ಮಾಡೋಕ್ಕಾಗಲ್ಲ ಅಂತ ಬಹಳ ವಿನಯದಿಂದ ಹೇಳಿದರು. ಇದರಿಂದ ಏನಾಯಿತು, ಈತ ಬಹಳ ಮನಸ್ಸಿಗೆ ನೊಂದುಕೊಂಡು ವಾಪಸ್ ಬಂದ್ಬಿಟ್ಟ. ಇವರಿಗೆ ಹೆದರಿಕೆ, ಈ ಅರ್ಚಕರುಗಳಿಗೆ ಹೆದರಿಕೆ, ಇವನಿಂದ ನಮಗೆ ಏನಾದರೂ ತೊಂದರೆ ಆದೀತೋ ಏನೋ ಅಂತಂದರು ಹೆದರ್ಕೊಂಡೇ ಇದ್ದರು. ಆದರೆ ಇವನು ನಾವು ಮೊದಲನೇ ಹೇಳಿದ್ನಲ್ಲ, ಪರಮಶಿವಭಕ್ತ ಇವನು, ಶಿವಭಕ್ತರಿಗೆ ಭಕ್ತ, ಆದ್ದರಿಂದ ಅವನು ಆ ಥರ ಏನೂ ತೊಂದರೆ ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಬದಲಾಗಿ ಪರಮೇಶ್ವರನ ಪ್ರಾರ್ಥನೆ ಮಾಡಿದ, ಅಪ್ಪ ಪರಮೇಶ್ವರ ನನಗೆ ನೀನು ತಲೆ ಮೇಲೆ ಕಿರೀಟ ಇಟ್ಟು ರಾಜನನ್ನಾಗಿ ಮಾಡು, ಪಟ್ಟಾಭಿಷೇಕ ಮಾಡು ಅಂತ ಬಹಳ ವಿನಯದಿಂದ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ. ಈ ಪ್ರಾರ್ಥನೆಯ ಫಲವಾಗಿ ಈಶ್ವರ ಏನು ಮಾಡಿದ, ಆಹಾ ಇಷ್ಟಕ್ಕೋಸ್ಕರ ನೀನು ಇಷ್ಟು ಕಷ್ಟಪಡ್ತೀಯಾ ಅಂತ ಹೇಳಿ ಆತನಿಗೆ ಕನಸಿನಲ್ಲಿ ಒಂದು ಬಂದು ವಿಚಾರವನ್ನು ತಿಳಿಸ್ದ, ಈ ಥರ ನಿನಗಾಗತ್ತೆ ಅಂತ. ಮಾರನೇ ದಿವಸ ಅಲ್ಲಿ ಹೋದರೆ ಆತನ ಶಿವನು ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಬಂದು ಈತನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಅನುಗ್ರಹಿಸ್ತ. ಆ ಪಾದವೇ ಈತನಿಗೆ ಕಿರೀಟಪ್ರಾಯವಾಗಿ ಅವನು ತಾನು ರಾಜ ಅಂತ ಅನ್ನಿಸ್ಕೊಂಡ ಭಾವನೆ ಅವನಿಗೆ ಬಂತು. ಶಿವನು ಅದೇ ಥರ ಅನುಗ್ರಹ ಮಾಡಿದ. ಈ ಥರ ಅನುಗ್ರಹ ಪಡೆದ ನಾಯನಾರೇ ಕೂತಿರುವ ನಾಯನಾರ್ ಅಂದರೆ ಶಿವನ ಪಾದಗಳಿಗಿಂತ ಬೇರೆ ಕಿರೀಟ ಉಂಟೆ. ಶಿವನ ಪಾದ ಶಿವನಿಂದಲೇ ಅಭಿಷೇಕವಾದಂತಹ ಇವನು ಪಟ್ಟಾಭಿಷೇಕ ಪಡೆದವನಂತ ನಾಯನಾರಾದರು, ಇವರು ಕೂತಿರುವ ನಾಯನಾರಾದರು. ಈ ಥರ ಇವರು ಶಿವನ ಪಾದ ತಲೆ ಮೇಲೆ ಬಿದ್ದ ಹಾಗೇ ಬೀಳ್ತಾ ಇದ್ದ ಹಾಗೇ ತನ್ನಲ್ಲಿ ಅತ್ಯಂತ ಸಂತೋಷವಾಯಿತು ಈತನಿಗೆ. ಇನ್ನು ಇದಕ್ಕಿಂತ ನನಗೆ ಎಂತಹ ರಾಜ್ಯ ಬೇಕು, ಯಾವ್ದು ಪಟ್ಟಾಭಿಷೇಕ ಬೇಕು ಅಂತ ಈತನಿಗೂ ಸಂತೃಪ್ತಿ ಆಯಿತು. ಅದೇ ತರಹ ಮುಂದೆ ಈ ಅನುಗ್ರಹದಿಂದ ಈತನು ಬಹಳ ಸಂತೋಷಗೊಂಡು ಮುಂದೆ ಅನೇಕ ಕಾಲ ಶಿವಪೂಜೆಯನ್ನೇ ಮಾಡಿಸ್ಕೊಂಡು ಶಿವಭಕ್ತನಿಯೇ ಆಗಿ ಉಳಿದು ತಾನು ಕೊನೆಯಲ್ಲಿ ಶಿವನ ಪಾದವನ್ನು ಸೇರಿದ ಅಂತ ಈ ಚರಿತ್ರೆ ಹೇಳ್ತಾ ಇದೆ. ಎಷ್ಟು ನೋಡಿ, ಆತನು ಏನು ಯಾರಿಗೂ ಏನು ತೊಂದರೆಯೇ ಮಾಡಲಿಲ್ಲ, ಶಿವಪ್ರಸಾದವನ್ನು ಶಿವನ ಅನುಗ್ರಹವನ್ನು ಪಡೆದ. ಇದು ಕೂತಿರುವ ನಾಯನಾರವರ ಚರಿತ್ರೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಿದ್ದೀನಿ.
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.

ಅಪಮಾನಃ ಪಂಚಹೋದಾರಮ್ಮನದಾರಮ್ಮಜಾಮನೇಜುಭುಜಾತ್ ಸಾತುಲ್ಮಾಹತ್ಯಾನ್ಯವದತ್ವಾನಭ್ಯಪದಮತೆ ಸಾತುಲ್ಮಾಹತ್ಯಾನಾಗುಂ ದತ್ತಾನಾಂಧ್ಯತ್ಯೇ ಸ್ವಕಾಮೇತಮದಬಂಧನಂ ಕುಜಯೇ ಸಲೇಹನಂ ಸಬ್ಧೋದಾರಮವಶ್ಯತ ಸಮ್ಮನದಾರಮ್ಮನಜಾಮನೇಜುಭೋದ್ ಯತೋ ವೈಷಪದು ಬಂಧಮಸಜತ ಸ್ವಾತ್ಮಾಪಾಭ್ಯಾಮದೆ ಸಂಗ್ರಹೇಣಾಗೃಹ್ಮಗ್ರಹತ್ವಬಂಧೇನ ಯಕ್ಷ್ಯಮಾಣ ಸದ್ಭವತಾರಮ್ಮನದಾನದ್ಯಾ ವೈಲೇಷುಷಾತ್ ಪಶುಬಂಧನೆ ಪ್ರಸಾರಭ್ಯ ಪ್ರಥಮದೇ ಗೃಹೋಭವತೆ ಪಶುಬಂಧಸ್ಯ ದೃಷ್ಟಸ್ಥಿರ್ಥೇ ಸ್ವಕಾಮೇಣ ಸೌಮ್ಯಮಃರಗುಂಸೇ ಸಲೇಷಗುಂ ಸಪ್ತಹೋದಾರಮವಶ್ಯತೆ ಸಂವಾದ.

ಮತ್ಸ್ಯಾಃ ಸಮುದ್ರೈ ಬಹಿಕಾಮಃ ಜಯಬಹಿಕಾಮಸ್ಯಾಂ ತ್ವಾಸ್ಯೈ ಪರಮುದ್ರಸ್ಯ ಕಾಮೇನ ತ್ವಾ ಪ್ರತಿಗೃಹ್ಣಾಮೇತ್ಯಾಹ ಏನ ಕಾಮೇನ ಪ್ರತಿಗೃಹ್ಣಾತೆ ಸಹೇನ ಮನುಷ್ಯಂ ಲೋಕೇ ಕಾಮಾಗಚ್ಛತಿ ಕಾಮೇ ತತ್ತರೇ ದಾತೆ ಕಾಮದಕ್ಷಿಣೇತ್ಯಾಹ ಕಾಮರೇ ಪದಜಮಾನ ಮನುಷ್ಯಂ ಲೋಕೇ ದಕ್ಷಿಣಾಗಚ್ಛತಿ ನರ್ತಜಗ್ರಹೇತರೇ ಸೇಹಂ ವಿದ್ವಾನ್ ದಕ್ಷಿಣಾಂ ಪ್ರತಿಗೃಹ್ಣಾತೆ ಪ್ರಣಾಮೇವೇನಾಂ ಪ್ರತಿಗೃಹ್ಣಾತೆ ಹಂತೋ ವಾಯಜ್ಞಸ್ಯ ಯದ್ದಶಮಃ ಧನಮೇನಂ ಪರಮಣಾ ಗಿರಾ ಯಜ್ಞಸ್ವಂತೇ

ಸಂಗಮಿಷ್ಯಂತೇ ಸಭಾಷತ್ವೇ ಸತ್ನಾಹೃದಯ ಸತ್ನಾ ಸತ್ನಾ ಲವಕಾಧಮಂ ಲವಕನ್ನಾಭಿಕಾಮಯಂತೆ.

ಸಾಧಾರಾಭ್ಯಾಸ್ತಯಾಂಶಂಜೇವ ಪ್ರೇಂದ್ರಶ್ಚ ವೋಚಂ ಪ್ರಥಮಕೃತಾನಿ ಪ್ರಣೋದಾಯಿ ರಜನಿಷ್ಟಮಾಯೇವರ ಸೋಮೋ ಸದೇದಂ ವಿಶ್ವಹಿತಃ ಪರಂ ಯಾಹಾಯತ್ವಶ್ಚ ಸಮಾಹಮತಿ ಪ್ರೋಪರಿಂದ್ರವಕ್ಷೇ ಮಹೀಶೇ ಪ್ರಜಾನಸ್ಥ ಬೃಹಸ್ಪದೇವಿಂದ್ರಶ್ಚೋಂದ್ರಸ್ಥಾಪಾರ್ಥೇವ್ಯಾಂಭಯಂ ಸ್ವತೆಕೀರೇಷ್ಯೂಯಂ ತಮ್ಮೃತೇಧ್ಯಾನ ಸ್ವೇದು ಪ್ರಕೇತಂ ವದಂ ಬೃಹಸ್ಪತೆ ಅಭಿನೇದ ತಪಸ್ತ್ರೇ ಕೃಡಂತಂ ಪ್ರವದಬ್ಧಮೋರ್ವಂ ಬೃಹಸ್ಪತೆ ಅಕ್ಷರನಾದಸ್ಯ ಜೋಡಿಂ ಬೃಹಸ್ಪತೆ ಯಾವಧಾರೇನು ಸುಭ್ಯಂ ಖಾತಾಪದಾತ್ರೀದುಗ್ಧಾವದ್ಭಸ್ತಂಗಭಿತೋಹಿರಾಕ್ಷಾಂ ಸಪ್ತಾಚಾರೇ ಸ್ವಸ್ತು ಭಾರತ್ಪರ

ಸಹಸ್ರವರ್ಗೈಃ ಶಿವಾಂಭಿಯಂ ಸಪ್ತಹಿರಣ್ಯಂ ಪಿತಾರಗತ ಪ್ರಜಾತಾಂ ಮೃಗಹೈರಾಜಂದರ ಸುರೀರಂ ಹೃದ್ಗಣಿಸ್ಫರಂ ಜವರಾತ್ಯ ಉತ್ತಮಿಂದ್ರಾಯ ಸಂಸನ್ನ ಕೃತಂ ಶಂಸಂ ತಜೀಂಶಾರಾಜಸ್ತುತ್ರಾಹೋರಸ್ಯ ವೀರಾಃ ಕ್ಷಿಪ್ರಂ ಫಲಮಂಗೀರ ಸೋರಧಾರಾಧಿತ್ಯಸ್ಯ ಧಾಮ ಪ್ರಕರಮಂಬಾನಂದ ಸಂಸೈಭಾವಧ್ಯಾಂಗಸ್ಯಂಗ್ರಹಸ್ಪದೇನಿಕೃತಾತ್ತುಚ್ಚಿಕ್ಷಾಂಗಾರತ್ ಅವಸ್ವಾಭ್ಯಾಂ ಫಲೇಕಾಗುಹಾಷ್ಟೇತೌ ಬೃಹಸ್ಪತಿ ಸಮ